0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಅಕ್ಟೋಬರ್ ತಿಂಗಳ 10 ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ಚಿಂತನಧಾರೆ ಹಾಗೂ 8:00 ವಿಶೇಷ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭರವಸೆ ನೀಡಿರುವ ಅವರು, ಬರದಿಂದ ಸಂಕಷ್ಟಕ್ಕೀಡಾಗಿರುವ ರೈತರ ಸಮಸ್ಯೆಗಳನ್ನು ಅರಿತು ಬೆಳೆ ಹಾನಿಯ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಸಂದರ್ಭದಲ್ಲಿ ಬರದಿಂದಾಗಿ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಡೆಯಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯಕ್ಕೆ ಒತ್ತು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 12.69 ಲಕ್ಷ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ 19.54 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಾರಕಬಂಡೆ, ಪಣತ್ತೂರು, ಮಂಡೂರು, ಕಲ್ಕೆರೆ ಹಾಗೂ ಹೆನ್ನಾಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸುಮಾರು 1500 ಎಕರೆ ಜಾಗೆ ಗುರುತಿಸಲಾಗಿದ್ದು, ಈ ಯೋಜನೆಯು ಸಂಪೂರ್ಣ ಪರಿಸರ ಸ್ನೇಹಿಯಾಗಿರಲಿದೆ. ರಸ್ತೆ ಕಟ್ಟಡ ಮತ್ತು ಡಾಂಬರು ಕಾಮಗಾರಿಗಳಿಗೆ ಅವಕಾಶ ನೀಡದೆ ನೈಸರ್ಗಿಕ ವಾತಾವರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಟ್ಟು ಪೋಷಿಸುವುದರ ಜೊತೆ ನಗರದ ಸಣ್ಣ ಉದ್ಯಾನವನಗಳನ್ನು ನೈಸರ್ಗಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಆಯೋಜಿಸಿದ್ದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂತ ಸಂಪ್ರದಾಯ, ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ

0: ಹಾಗೂ ಕಳ್ಳ ಸಾಗಣೆಗೆ ಬಳಸುತ್ತಿದ್ದ 24 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ ವಶಪಡಿಸಿಕೊಂಡ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ 1,34,43,033 ಹಾಗೂ ವಾಹನಗಳ ಅಂದಾಜು ಮೌಲ್ಯ 3,41,50,000 ಆಗಿದೆ. ಜಪ್ತಿ ಮಾಡಲಾದ ಒಟ್ಟು ಅಕ್ಕಿ ಮತ್ತು ವಾಹನಗಳ ಮೌಲ್ಯ 4,75,93,033 ಆಗಿದೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪಿಎಂಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವುದು, ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಹಾಗೂ ಟ್ರಕ್ಗಳ ಅಳವಡಿಕೆ, ಇವಿ ಚಾರ್ಜಿಂಗ್, ಮೂಲಸೌಕರ್ಯ ವಿಸ್ತರಣೆ ಮತ್ತು ವಿವಿಧ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ನಿಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಅಗತ್ಯ ಮೂಲಸೌಕರ್ಯ ಬಲವರ್ಧನೆ ಹಾಗೂ ವಿದ್ಯುತ್ ವಾಹನಗಳ ವ್ಯಾಪಕ ಬಳಕೆಗೆ ಪೂರಕ ವಾತಾವರಣ ನಿರ್ಮಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸಿ ದೇಶದಲ್ಲಿ ಸದೃಢ ವಿದ್ಯುತ್ ಚಲನಶೀಲತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಉಪಕ್ರಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ತಲಾಖ್ ಎನ್ನುವ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆ ಇಲ್ಲದೆ ಸಕಾರಣವಿಲ್ಲದೆ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಆಕೆಯ ಪತಿ ವಿಚ್ಛೇದನ ನೀಡಬಹುದಾಗಿತ್ತು. 2019 ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ ತ್ವರಿತ ತಲಾಖ್ ಅನ್ನು ಅಸಂಧ್ಯಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಈ ಕಾಯ್ದೆ ಮಹಿಳೆಗೆ ಜೀವನಾಧಾರ ಭತ್ತೆ ಮತ್ತು ಅವಳ ಅಪ್ರಾಪ್ತ ಮಕ್ಕಳ ಪಾಲನೆ ಹಕ್ಕನ್ನು ನೀಡಿತು. ನಂಬಿಕೆಗಳು ಏನೇ ಇರಲಿ, ಸಂವಿಧಾನ ಕೊಡಮಾಡಿದ ಭರವಸೆ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಸಮಾನವಾಗಿ ಸೇರಿದೆ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಈ ಕಾಯ್ದೆಯ ಮೂಲಕ ಪ್ರಕಟಗೊಂಡಿತು. ಕಾಯ್ದೆ ಜಾರಿಗೊಂಡ ನಂತರ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಏಡ್ಸ್ ಜಾಗೃತಿ ಮಾಸಾಚರಣೆ 2026 ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ನಿಯಂತ್ರಣಕ್ಕೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಈ ಹಿಂದೆ 0.4% ಸೋಂಕಿನ ಪ್ರಮಾಣ ಪ್ರಸ್ತುತ 0.23% ಇಳಿಕೆಯಾಗಿದೆ. ಆಗಸ್ಟ್ 12 ಆರಂಭಗೊಂಡಿರುವ ತೀವ್ರ ಜಾಗೃತಿ ಅಭಿಯಾನ ಇದೇ 12 ನಡೆಯಲಿದ್ದು, ಆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಮುಖ್ಯಸ್ಥೆ ಡಾ. ಸುವರ್ಣ ಕುಲಕರ್ಣಿ ಅವರು.
4: ಆಕ್ಚುಲಿ ನಮ್ದು ಈಗ ನಮ್ದು 0.4 0.4 ದಿಂದ ಈಗ 0.23 ತನ ಬಂದಿದೆ ಇನ್ಸಿಡೆಂಟ್. ಸೊ ನಾವು HIV ನ ತಡೆಗಟ್ಟಲಿಕ್ಕೆ ಅವೇರ್ನೆಸ್ ಆಕ್ಟಿವಿಟೀಸ್, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅರಿವು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇಂಟೆನ್ಸಿಫೈಡ್ ಆಕ್ಟಿವಿಟಿ ನಡೀತಾ ಇದೆ ಈಗ 2 ತಿಂಗಳ ಕಾಲ. ಆಗಸ್ಟ್ 12 ಅಕ್ಟೋಬರ್ 12 ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿ ಅವೇರ್ನೆಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಕೊಡೋದ್ರಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೀವಿ.

0: ಪ್ರತಿ ಕಾಲೇಜ್ ಅಲ್ಲಿ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ, ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗೆ ನಾವು ಇದು ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೇವೆ. ಹೆಚ್ ಐ ವಿ ಹೆಂಗ್ ಬರ್ತದೆ, ಅದರಿಂದ ಹೆಂಗ್ ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ನಾವು ಅವರಿಗೆಲ್ಲರೂ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೇವೆ.
1: ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10 ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಆರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪಲಾಂಗದಲ್ಲಿ ಮೈಸೂರಿನಿಂದ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದ ವಿಷಯ, ಆಟವನ್ನೇ ಬದಲಿಸಿದ ಉತ್ಸಾಹ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಜಾನ್ ಮ್ಯಾಕ್ಸ್ವೆಲ್ ಎಂಬಾತನೊಬ್ಬ ಬರೆದ ಪುಸ್ತಕದಲ್ಲಿ ಇರುವ ಘಟನೆ ಇದು. ಅವರು ಅಮೆರಿಕದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ರಬ್ಗಿ ಆಟ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನ ತುಂಬಾ ರೋಚಕವಾಗಿ ತಿಳಿಸ್ತಾರೆ. ಅದನ್ನ ಅಮೆರಿಕನ್ ಫುಟ್ಬಾಲ್ ಎಂತಲೂ ಕರೀತಾರೆ. ಈ ಆಟ ವಿಶೇಷವಾದದ್ದು. ಆಟಗಾರರು ತಮ್ಮ ದೇಹಗಳಿಗೆ ಸಾಕಷ್ಟು ರಕ್ಷಣೆಯನ್ನ ಮಾಡಿಕೊಂಡು ತಲೆಗೆ ಹೆಲ್ಮೆಟ್ ಧರಿಸಿ ಬರ್ತಾರೆ. ಚೆಂಡನ್ನು ಕಾಲಿನಿಂದ ಒದೆಯೋದಿಲ್ಲ, ಅದು ಕೈಗೆ ದೊರಕಿದೊಡನೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಎದುರುಗಿನ ಗೋಲಿನ ಕಡೆಗೆ ಓಡ್ತಾರೆ. ಎದುರಾಳಿಗಳು ಇವರ ಕೈಯಿಂದ ಚೆಂಡನ್ನ ಕಸಿದುಕೊಳ್ಳಲು ಪ್ರಯತ್ನಿಸ್ತಾರೆ. ಆಗ ಒಬ್ಬರ ಮೇಲೊಬ್ಬರು ಬಿದ್ದು ಕುಸ್ತಿಯಾಡುವಂತೆ ತೋರುತ್ತದೆ. ನೋಡಲು ಅದೊಂದು ಒರಟಾಟ. ಕೊನೆಗೆ ಒಬ್ಬ ಆಟಗಾರ ಚೆಂಡನ್ನ ಹಿಡ್ದುಕೊಂಡು ಗೋಲಿನ ಗೆರೆ ದಾಟಿದ್ರೆ ಗೋಲ್ ಆದಂತೆ. ಈ ಆಟವನ್ನ ನೋಡಲು ಸಹಸ್ರಾರು ಜನ ಬರ್ತಾರೆ. ಕುತೂಹಲಕಾರಿ ವಿಷಯ ಅಂದ್ರೆ ಆ ಆಟದ ಮೂಲ ರೂಪುರೇಷೆ ದೊರೆತದ್ದು ಇಂಗ್ಲೆಂಡಿನಲ್ಲಿ ನಡೆದ ಒಂದು ಘಟನೆಯಿಂದ. ಲಂಡನ್ನಿನಲ್ಲಿ ಎರಡು ಪ್ರತಿಷ್ಠಿತ ಶಾಲೆಗಳ ನಡುವೆ ಫುಟ್ಬಾಲ್ ಆಟ ನಡೀತಾ ಇತ್ತು. ಅದೊಂದು ತುರುಸಿನ ಪಂದ್ಯ. ಅದು ಫೈನಲ್ ಆದ್ರಿಂದ ಆಟ ನೋಡಲು ಜನ ಕಿಕ್ಕಿರಿದು ನೆರೆದಿದ್ರು. ಎರಡೂ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿವೆ. ಆಟ ಮುಗಿಯಲು ಇನ್ನೇನು 1.5 ನಿಮಿಷ ಮಾತ್ರ ಇದೆ. ಆಗ ಒಂದು ಶಾಲೆಯ ಕೋಚ್ ತನ್ನ ತಂಡದ ಒಬ್ಬ ಆಟಗಾರನನ್ನ ಬದಲಾಯಿಸ್ತ. ಈಗ ಮೈದಾನದ ಒಳಗೆ ನಡೆದವನು ಭಾರಿ ಉತ್ಸಾಹಿ ಹುಡುಗ, ಅಂತಹ ಅನುಭವಿ ಏನಲ್ಲ. ಅವನನ್ನು ಆಗ ಕಳುಹಿಸಿದ್ದು ತಪ್ಪಾಯ್ತೆಂದು ಎಲ್ರಿಗೂ ಅನ್ಸ್ತು. ಆ ಹುಡುಗನಿಗೆ ಏನಾದ್ರೂ ಮಾಡಿ ತನ್ನ ತಂಡವನ್ನ ಗೆಲ್ಲಿಸಲೇಬೇಕು ಅನ್ನೋ ಹಠ. ಅವನಿಗೆ ಅನುಭವದ ಕೊರತೆ ಇದ್ರೂ ಶಾಲೆಯ ಮೇಲಿನ ಪ್ರೀತಿಗೆ ಕೊರತೆ ಇರಲಿಲ್ಲ. ಚೆಂಡು ಕಂಡ ಕಡೆಗೆ ಓಡಿದ, ಜಾರಿ ಬಿದ್ದರೂ ತಡವರಿಸಿಕೊಂಡು ಓಡ್ದ, ತನ್ನದಲ್ಲದ ಸ್ಥಳದಲ್ಲಿಯೂ ನುಗ್ಗಿದ. ಅಂತೂ ಒಂದು ಬಾರಿ ಅವನ ಹತ್ತಿರ ಚೆಂಡು ಬಂದಿತು. ಅವನಿಗೆ ಅತೀವ ಸಂತೋಷವಾಯಿತು. ಚೆಂಡನ್ನ ಕೈಯಲ್ಲಿ ಹಿಡ್ದುಕೊಂಡು ಓಡತೊಡಗಿದ. ಫುಟ್ಬಾಲ್ ಆಟದಲ್ಲಿ ಚೆಂಡನ್ನ ಕೈಯಲ್ಲಿ ಹಿಡಿಯುವಂತಿಲ್ಲ, ಅವನಿಗೆ ಮೈ ಮೇಲೆ ಎಚ್ಚರವೇ ಇಲ್ಲ. ಅವನ ತಲೆಯಲ್ಲಿದ್ದಿದ್ ಒಂದೇ, ಚೆಂಡು ಗೋಲಿನೊಳಗೆ ಹೋಗ್ಬೇಕು, ತನ್ನ ಶಾಲೆ ಗೆಲ್ಬೇಕು ಅಂತ. ಎಲ್ಲಾ ಆಟಗಾರರು, ಅಂಪೈರ್ಗಳು, ನೆರೆದಿದ್ದ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಆತ ಹರ್ಷದಿಂದ ಕೇಕೆ ಹಾಕುತ್ತಾ ಓಡಿ ಗೋಲಿನತ್ತ ನುಗ್ಗಿ ಚೆಂಡನ್ನ ಒಳಗೆ ಎಸೆದು ಕುಣಿದು ಕುಪ್ಪಳಿಸುತ್ತಾ ನಿಂತ. ಇತ್ತ ಆಟವನ್ನ ನೋಡ್ತಾ ಇದ್ದ ಪ್ರೇಕ್ಷಕರು ಅವನ ಉತ್ಸಾಹವನ್ನು, ಗೆಲ್ಲಬೇಕೆಂಬ ಛಲವನ್ನ ಕಂಡು ಎದ್ದು ನಿಂತು ದೀರ್ಘಕಾಲ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ತೋರಿಸಿದ್ರು. ಅದನ್ನ ಗೋಲೆಂದು ಪರಿಗಣಿಸದಿದ್ರೂ ಅವನ ತನ್ಮಯತೆ ಎಲ್ಲರಿಗೂ ಬೆರಗಾಗಿಸಿತು. ಇದರ ಪರಿಣಾಮವಾಗಿ ರಬ್ಗಿ ಎಂಬ ಹೊಸ ಆಟ ಹುಟ್ಕೊಂತು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಉತ್ಸಾಹದ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಅದನ್ನು ಕಳೆದುಕೊಂಡ ಬದುಕೆಂದ್ರೆ ಟುಸ್ಸೆಂದ ಬಲೂನ್ ಇದ್ದಂತೆ. ಬತ್ತದ ಉತ್ಸಾಹ ಜೀವನದ ಕಾರ್ಪಣ್ಯಗಳ ಕಹಿಯನ್ನ ಕಡಿಮೆ ಮಾಡಿ ಅದನ್ನು ಹೆಚ್ಚು ಸ್ವಾಹ್ಯವಾಗಿಸುತ್ತದೆ. ಏನಂತೀರಾ?

0: ಪ್ರಿಯ ಕೆಳಗರೇ, ಇದುವರೆಗೂ ಕರುಣಾಳು ಬಾಳ್ಬೆಳಕೆ ಕಾರ್ಯಕ್ರಮದಲ್ಲಿ ಆಟವನ್ನೇ ಬದಲಿಸಿದ ಉತ್ಸಾಹ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಳ್ಬೆಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಾವು ಇವತ್ತು ಯಾವುದೆಲ್ಲ ನಮ್ಮದು ಅಂದ್ಕೊಳ್ತಿದ್ದೀವೋ ಅದೆಲ್ಲವನ್ನೂ ಕೂಡ ಒಂದಲ್ಲ ಒಂದು ದಿನ ನಾವು ಕಳ್ಕೊಳ್ಬೇಕಾಗ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಇವತ್ತಿದೆ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಯಾವುದೂ ಇರೋದಿಲ್ಲ, ಮತ್ತೆ ಯಾವುದಿದೆನೋ ಅದು ಕೂಡ ಪರ್ಮನೆಂಟ್ ಆಗಿ ಇರೋದಿಲ್ಲ. ಇಲ್ಲಿ ಎಲ್ಲವೂ ಕ್ಷಣಿಕ, ಎಲ್ಲವೂ ಸ್ವಲ್ಪ ದಿನ ನಮ್ಮ ಜೀವನದಲ್ಲಿ ಸಿಗುವಂಥದ್ದು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇರುಳ ನುಂಗಿತ್ತು ಇರುಳಿಲ್ಲ, ಹಗಲ ನುಂಗಿತ್ತು ಹಗಲಿಲ್ಲ, ಅರಿವ ನುಂಗಿತ್ತು ಅರಿವಿಲ್ಲ, ಮರಹ ನುಂಗಿತ್ತು ಮರಹಿಲ್ಲ, ಕಾಯವ ನುಂಗಿತ್ತು ಕಾಯವಿಲ್ಲ, ಜೀವವ ನುಂಗಿತ್ತು ಜೀವವಿಲ್ಲ, ಇವೆಲ್ಲವ ನುಂಗಿತ್ತು ಇದೇನಯ್ಯ ಸಾವ ನುಂಗದು ಗುಹೇಶ್ವರ. ಅಂದ್ರೆ ಅಲ್ಲಮ ಪ್ರಭುಗಳು ಬಹಳ ಸುಂದರವಾದ ಮಾತನ್ನ ಇಲ್ಲಿ ಏನ್ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನೂ ಕಳ್ಕೊಳ್ತೀವಿ, ಆದ್ರೆ ಸಾಯದೆ ಇರಬೇಕು ಅಂದ್ರೆ ಸಾಧ್ಯ ಇಲ್ಲ, ಸಾವನ್ನ ನುಂಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ, ಇದಕ್ಕೆ ಏನಿದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಅವರ ಪ್ರಶ್ನೆ ಏನು ಅಂದ್ರೆ ಇರುಳಿದೆ ಕತ್ಲಾಗಿದೆ ಅಂದ್ರೆ ಪರ್ಮನೆಂಟ್ ಆಗಿ ಕತ್ಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕತ್ಲಾಗಿದೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಾಳೆ ಬೆಳಕಾಗ್ಲೇಬೇಕು. ರಾತ್ರಿ ಕತ್ಲಾಗಿರ್ತದೆ ಅಂದ್ರೆ ಪುನಃ ಬೆಳಕಾಗೇ ಆಗ್ತದೆ ಅಂತ ಅರ್ಥ. ರಾತ್ರಿ ಇದ್ದಿದ್ದು ಸದಾ ರಾತ್ರಿ ಇರೋದೇ ಇಲ್ಲ, ರಾತ್ರಿ ಇದೆ ಅಂದ್ರೆ ಹಗಲು ಬಂದೇ ಬರ್ತದೆ ಅಂತ ಹೇಳಿ ಅರ್ಥ. ಅಂದ್ರೆ ಇದೊಂದು ಚಕ್ರ, ಹಗಲು ರಾತ್ರಿಯ ಚಕ್ರ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ರಾತ್ರಿಯನ್ನ ನುಂಗಿತ್ತು, ಮತ್ತೆ ರಾತ್ರಿ ಪರ್ಮನೆಂಟ್ ಆಗಿಲ್ಲ, ರಾತ್ರಿ ಆಗಿದೆ ಇರುಳಿದೆ, ಆದ್ರೆ ಇರುಳನ್ನ ನುಂಗ್ತದೆ ಮತ್ತೆ ಇರುಳು ಹೋಗಿ ಹಗಲಾಗ್ತದೆ. ಹಗಲಿದೆ ಅಂತ ನಾವು ಅನ್ಕೊಳ್ಳೋದ್ರಲ್ಲಿ ಹಗಲನ್ನೂ ನುಂಗಿತ್ತು, ಹಗಲೇ ಇರೋದಿಲ್ಲ. ಹಾಗೆ ನನಗೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಳ್ಳೋದ್ರಲ್ಲಿ ನಮಗೆ ಅರ್ಥ ಆಗಿರೋ ಅರಿವನ್ನೂ ಕೂಡ ನುಂಗ್ಬಿಟ್ಟಿರ್ತದೆ, ಗೊತ್ತಿಲ್ಲದೆ ಮತ್ತೆ ನಾವು ಯಾವುದೋ ತಪ್ಪು ಮಾಡ್ತೀವಿ. ಒಂದು ಮಾತಿನಲ್ಲಿ ಅನುಭವ ಆಗಿರ್ತದೆ, ಅರ್ಥ ಆಗಿರ್ತದೆ, ಎಲ್ಲ ಅರ್ಥ ಆಯ್ತು ಅನ್ಕೊಳ್ಳೋದ್ರಲ್ಲಿ ಮತ್ತಾವುದೋ ಒಂದು ತಪ್ಪನ್ನ ಮಾಡ್ತೀವಿ, ಆ ಮಾತಿನ ಬಗ್ಗೆ ನಮ್ಗೆ ಅರ್ಥ ಆಗಿರೋದಿಲ್ಲ, ಅದನ್ನು ನುಂಗ್ಬಿಡುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಮರ್ತೆ ಅನ್ಕೊಳ್ಲಿಕ್ಕಾಗಲ್ಲ, ಮರ್ತೆ ಅನ್ನೋದು ನೆನ್ಪಿಗೆ ಬರ್ತದೆ, ನೆನ್ಪಿದೆ ಅನ್ಕೊಂಡಿರೋದನ್ನ ಮರ್ತು ಬಿಡ್ತೀವಿ. ಅಂದ್ರೆ ನಾನು ಮರ್ತಿಲ್ಲ ಎಲ್ಲ ನನಗೆ ನೆನ್ಪಿದೆ ಅನ್ನೋದ್ರಲ್ಲಿ ವ್ಯಕ್ತಿಗೆ ವಯಸ್ಸಾಗಿ ಮರುವು ಅನ್ನೋದು ಬಂದೇ ಬಿಡುತ್ತದೆ. ಹಾಗೆ ಶರೀರ ಇದೆ ನಂದಿದು, ನಾನು ಈ ಶರೀರದಲ್ಲಿದ್ದೇನೆ, ನನ್ನ ಶರೀರ ತುಂಬಾ ಚೆನ್ನಾಗಿದೆ ಅನ್ನೋದ್ರಲ್ಲೇ ಇಂಥ ಒಂದು ಟೈಮ್ ಬಂದ್ಬಿಡ್ತದೆ, ನಾವು ಈ ಶರೀರವನ್ನ ಬಿಟ್ಟು ಹೋಗ್ಬೇಕಾಗ್ತದೆ. ಈ ಶರೀರ ಕೂಡ ಪರ್ಮನೆಂಟ್ ಆಗಿ ನಮ್ ಜೊತೆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದಿನ ಕಳೀತಾ ಕಳೀತಾ ಹೇಗೆ ಹಗಲಿದ್ದಿದ್ದು ರಾತ್ರಿ, ರಾತ್ರಿ ಇದ್ದಿದ್ದು ಹಗಲಾಯ್ತು, ಹಾಗೆ ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ಹೀಗೆ ದಿನ ಕಳೀತಾ ವೃದ್ಧಾವಸ್ಥೆಯನ್ನು ತಲುಪಿದ ಮೇಲೆ ಮತ್ತೆ ಶರೀರವನ್ನ ನಾವು ತ್ಯಾಗ ಮಾಡಲೇಬೇಕಾಗ್ತದೆ, ಅದು ಪರ್ಮನೆಂಟ್ ಅಲ್ಲ, ಮತ್ತೆ ಅದನ್ನು ಬಿಟ್ಬಿಡ್ತೇವೆ ಅನ್ನೋ ಸುಂದರ ಮಾತನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಇಷ್ಟನ್ನೆಲ್ಲ ನುಂಗ್ತಾ ಇದೆ, ಯಾವುದು ನುಂಗ್ತಾ ಇದೆ ಅನ್ನೋದು ಅವರು ಪರಮಾತ್ಮನಿಗೆ ಕೇಳ್ತಾ ಇರೋ ಪ್ರಶ್ನೆ. ಇಷ್ಟನ್ನೆಲ್ಲ ನುಂಗ್ತಾ ಇರುವಂತದ್ದು ರಾತ್ರಿಯನ್ನ ನುಂಗ್ತಾ ಇದೆ, ಹಗಲನ್ನು ನುಂಗ್ತಾ ಇದೆ, ನಮ್ಮಲ್ಲಿರುವ ಅರಿವನ್ನ ನುಂಗ್ತಾ ಇದೆ, ನಮ್ಮಲ್ಲಿರುವಂತಹ ಮರೆವನ್ನ ನುಂಗ್ತಾ ಇದೆ, ನಮ್ಮ ಶರೀರವನ್ನೇ ನುಂಗ್ತಾ ಇದೆ, ಇಷ್ಟೆಲ್ಲ ನುಂಗ್ತಾ ಇರೋದು ಸಾವನ್ನ ಯಾಕೆ ನುಂಗ್ತಾ ಇಲ್ಲ, ಸಾವೇ ಬರದಂತೆ ಯಾಕೆ ನೋಡ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲಮ್ಮ ಪ್ರಭುಗಳದ್ದು. ಒಂದು ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಹತ್ತಿದ್ದಾನೆ ಅಂದ್ರೆ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ಆ ವ್ಯಕ್ತಿ ಇಳಿಲೇಬೇಕು. ಹತ್ತಿದ್ದಾರೆ ಅಂದ್ರೆ ಪರ್ಮನೆಂಟ್ ಆಗಿ ಪ್ರಯಾಣ ಮಾಡ್ಲಿಕ್ಕಾಗಲ್ಲ, ಇಳಿಲೇಬೇಕು. ಹಾಗೆ ಈ ಜೀವನ ಅನ್ನೋದು ಒಂದು ಪ್ರಯಾಣ. ಒಂದು ಸ್ಟೇಷನ್ ಅಲ್ಲಿ ನಾವು ಹತ್ತಿದ್ದೀವಿ, ಒಂದು ಊರಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಇನ್ಯಾವತ್ತೋ ಎಲ್ಲೋ ನಾವು ಶರೀರವನ್ನ ತ್ಯಾಗ ಮಾಡಲೇಬೇಕು. ತ್ಯಾಗ ಮಾಡಿದ್ದೀವಿ ಅಂದ್ರೆ ಪುನಃ ಮತ್ತೆ ನಾವು ಶರೀರವನ್ನ ಧಾರಣೆ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಒಳಗಿರೋ ಆತ್ಮ ಅವಿನಾಶಿ, ಅದು ಪುನಃ ಪುನಃ ಜನನ ಮರಣದಲ್ಲಿ ಬರ್ತದೆ. ಈ ರೀತಿ ಆತ್ಮ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ, ಪುನಃ ಪುನಃ ಶರೀರವನ್ನ ಧಾರಣೆ ಮಾಡಿಕೊಳ್ತದೆ, ತ್ಯಾಗ ಮಾಡ್ತದೆ, ಪುನಃ ಶರೀರವನ್ನ ಧಾರಣೆ ಮಾಡಿಕೊಳ್ತದೆ. ಹೀಗೆ ಬಾರಿ ಬಾರಿಗೂ ನಮಗೆ ಸಾವು ಬರ್ತಾನೆ ಇರ್ತದೆ ಅನ್ನೋ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನು ಸದಾ ಸುಖ ಮತ್ತು ಶಾಂತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಜೀವನದಲ್ಲಿ ದುಃಖದ ದಿನ ಇದೆ ಅಂದ್ರೆ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು, ದುಃಖ ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದುಃಖದ ದಿನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ನಮ್ಮ ದುಃಖದ ದಿನ ದೂರ ಆಗಿ ಪುನಃ ನಮ್ಮ ಜೀವನದಲ್ಲಿ ಸುಖದ ದಿನ ಬಂದೇ ಬರ್ತದೆ. ಹಾಗೆ ಸುಖದ ದಿನ ಇದೆ ಅಂದ್ರೆ ಅದು ಕೂಡ ಪರ್ಮನೆಂಟ್ ಅಲ್ಲ. ಸುಖದ ದಿನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಸುಖದ ದಿನ ಹೋಗ್ತದೆ, ಮತ್ತೆ ದುಃಖದ ದಿನ ಬರ್ತದೆ.
ಹಾಗೆ ಬಡತನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಬಡತನ ದೂರ ಆಗಿ ಶ್ರೀಮಂತಿಕೆ ಬರಲೇಬೇಕು. ಹಾಗೆ ಶ್ರೀಮಂತಿಕೆ ಇದೆ ಅಂದ್ರೆ ಇವತ್ತಲ್ಲ ನಾಳೆ ನಾನೆಲ್ಲ ಕಳ್ಕೊಂಡು ಬಡತನದ ದಿನಗಳನ್ನು ನೋಡ್ಲೇಬೇಕು ಜೀವನದಲ್ಲಿ. ಯಾಕೆಂದ್ರೆ ಎಲ್ಲಾ ಫಿಕ್ಸ್, ಯಾವುದು ಈ ಸೃಷ್ಟಿಯಲ್ಲಿ ಪರ್ಮನೆಂಟ್ ಅಲ್ಲ. ಕೆಲವು ದಿನ ಹೀಗಿರ್ತೀವಿ, ಕೆಲವು ದಿನ ಹಾಗಿರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಷ್ಟ, ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ ಅಂದ್ರೆ ಆ ಸಮಸ್ಯೆ ಕಷ್ಟ ಅನ್ನುವಂಥದ್ದು ಪರ್ಮನೆಂಟ್ ಅಲ್ಲ. ಇವತ್ತು ಕಷ್ಟ ಇದೆ ಅಂದ್ರೆ ನಾಳೆ ಆ ಕಷ್ಟ ಹೋಗ್ಲೇಬೇಕು. ಯಾವ ದಿನಗಳು ಹಾಗೆ ಈ ಸೃಷ್ಟಿಯಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಅನೇಕ ವ್ಯಕ್ತಿಗಳು ಬಾರಿ ಬಾರಿಗೂ ಇದೇ ವಿಚಾರ ಮಾಡ್ತಾ ಇರ್ತಾರೆ, ನನ್ನ ಲೈಫಲ್ಲಿ ಯಾವಾಗ್ಲೂ ಹೀಗೆ, ನನಗೆ ಯಾವತ್ತೂ ಖುಷಿ ಇಲ್ಲ, ನನಗೆ ಯಾವತ್ತೂ ಶಾಂತಿ ಇಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ಸುಖದ ದಿನಗಳೇ ಇಲ್ಲ, ಯಾವಾಗ್ಲೂ ಕಷ್ಟದ ದಿನನೇ, ಅಶಾಂತಿಯ ದಿನನೇ, ದುಃಖದ ದಿನನೇ. ಅಂದ್ರೆ ಅವ್ರು ತಿಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಎಂದೂ ಸುಖದ ದಿನ ಇಲ್ಲ, ಶಾಂತಿಯ ದಿನ ಇಲ್ಲ ಅಂತ ಅವ್ರು ತಿಳ್ಕೊಂಡ್ರೂ ಕೂಡ ಯಾವ ವ್ಯಕ್ತಿಯ ಲೈಫಲ್ಲೂ ಕಷ್ಟ ಅನ್ನೋದು ಪರ್ಮನೆಂಟ್ ಅಲ್ಲ, ದುಃಖ ಅನ್ನೋದು ಪರ್ಮನೆಂಟ್ ಅಲ್ಲ, ಅಶಾಂತಿನೂ ಪರ್ಮನೆಂಟ್ ಅಲ್ಲ. ಇಲ್ಲಿ ಕ್ಷಣ ಕ್ಷಣ ಪರಿವರ್ತನೆ ಆಗ್ತಾನೆ ಇರ್ತದೆ, ಎಲ್ಲವೂ ಪರಿವರ್ತನೆ ಆಗ್ತದೆ ಅಂದ್ಮೇಲೆ ನಮ್ಮ ಜೀವನವೂ ಪರಿವರ್ತನೆ ಆಗೇ ಆಗ್ತದೆ. ಯಾವಾಗ್ಲೂ ತಮಗೆ ಅಶಾಂತಿ ಅಂತ ತಿಳ್ಕೊಂಡಿದ್ದಾರೋ ಅವರು ಈ ಸತ್ಯವನ್ನ ತಿಳ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇರುಳ ನುಂಗಿತ್ತು ಇರುಳಿಲ್ಲ, ಹಗಲ ನುಂಗಿತ್ತು ಹಗಲಿಲ್ಲ, ಅರಿವ ನುಂಗಿತ್ತು ಅರಿವಿಲ್ಲ, ಮರಹ ನುಂಗಿತ್ತು ಮರಹಿಲ್ಲ. ಅದಕ್ಕೆ ಸದಾ ತಿಳ್ಕೊಳ್ಬೇಕು ನಮಗೂ ಮತ್ತೆ ಸುಖದ ದಿನಗಳು ಜೀವನದಲ್ಲಿ ಬಂದೇ ಬರ್ತದೆ, ಒಳ್ಳೆ ದಿನಗಳು ಬರ್ತದೆ ಅನ್ನೋ ಶ್ರೇಷ್ಠ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ದುಃಖದ ದಿನವನ್ನ ಮರೆತು ಸುಖದ ದಿನವನ್ನ ನೆನಪು ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಪಡಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯ ಇಂದಿನ ರಾಷ್ಟ್ರೀಯ ಭದ್ರತೆ ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟ್ರೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟ್ರೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಪಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಡಿಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಪಿಯಾ ಪ್ರಧಾನಿ ಅಬಿಯ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಪಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟ್ರೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ, 45 ಮೆಟ್ರೋ ನಿಲ್ದಾಣಗಳಲ್ಲಿ ಸಂಜೆ 6 ಗಂಟೆಯವರೆಗೆ ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರೀ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಧಾರಾಪುರಂ ಮತ್ತು ಮಧುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಕುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟ್ರಪತಿ ಸಿಬಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ BBMT ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟ್ರಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲಾ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. ಬಿಜೆಪಿಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಜಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026 ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟ್ರೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಸತ್ಯದ ಮೂರು ಮುಖ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
5: ಚಿಂತನಧಾರೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುರಿಗಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಸತ್ಯದ ಮೂರು ಮುಖ. ಆತ್ಮೀಯರೇ, ಎಲ್ಲರ ಜೀವನ ಕಥೆಗಳ ಸರಮಾಲೆ. ಪ್ರತಿದಿನವೂ ನಾವು ಯಾವುದೋ ಘಟನೆಗಳನ್ನು ಕೇಳುತ್ತೇವೆ, ನಂಬುತ್ತೇವೆ, ತೀರ್ಮಾನಿಸುತ್ತೇವೆ. ಆದರೆ ಪ್ರತಿಯೊಂದು ಘಟನೆಗೂ ಒಂದೇ ಮುಖವಿರುತ್ತದೆಯೇ? ಖಂಡಿತ ಇಲ್ಲ. ಪ್ರತಿ ಕಥೆಗೆ ಮೂರು ಮುಖಗಳಿರುತ್ತವೆ: ನನ್ನದು, ನಿಮ್ಮದು ಮತ್ತು ನಿಜವಾದ ಸತ್ಯ. ಕೆಲವೊಮ್ಮೆ ನಾವು ಕೇಳಿದ ಮಾತನ್ನೇ ಅಂತಿಮ ಸತ್ಯವೆಂದು ಭಾವಿಸುತ್ತೇವೆ. ಆದರೆ ಅದು ಅಪೂರ್ಣವಾಗಿರಬಹುದು, ವಕ್ರವಾಗಿರಬಹುದು ಅಥವಾ ಸ್ವಾರ್ಥದಿಂದ ಕೂಡಿರಬಹುದು. ಆದರೆ ಇಲ್ಲಿ ನಮ್ಮ ವಿವೇಕ ಅಗತ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿರುವಂತಹದ್ದು, ಸತ್ಯವು ದೇವರಷ್ಟೇ ಶ್ರೇಷ್ಠ, ಆದರೆ ಸತ್ಯದ ಅರಿವು ಮಾನವರಲ್ಲಿ ಅಪೂರ್ಣ ಎಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಅರ್ಧಸತ್ಯವನ್ನು ಕ್ಷಣದಲ್ಲಿ ಹರಡುತ್ತವೆ. ಒಂದೇ ವದಂತಿ, ಒಂದೇ ವಿಡಿಯೋ, ಒಂದೇ ಶೀರ್ಷಿಕೆ ಸಾಕು, ವ್ಯಕ್ತಿಯ ಚಿತ್ರಣವೇ ಬದಲಾಗುತ್ತದೆ. ಪತಿಪತ್ನಿ ಜಗಳ, ಸ್ನೇಹಿತರ ಮಧ್ಯೆ ಅಸಮಾಧಾನ, ಕಚೇರಿಯ ರಾಜಕಾರಣ, ಎಲ್ಲವೂ ಒಂದೇ ಮುಖದ ಕಥೆ ಎಂದು ನಂಬಿದಾಗ ಹೆಚ್ಚಾಗುತ್ತದೆ. ಹೀಗಾಗಿ ಆತ್ಮ ಪರಿಶೀಲನೆ ಬಹಳ ಮುಖ್ಯ. ಉಪನಿಷತ್ತುಗಳು ಹೇಳುವಂತೆ ಸತ್ಯಮೇವ ಜಯತೆ. ಆ ಸತ್ಯವನ್ನು ಕಂಡುಕೊಳ್ಳಲು ವಿನಯ, ವಿವೇಕ ಮತ್ತು ಸಹನೆ ಅಗತ್ಯ. ಪ್ರತಿ ಬಾರಿ ಏನಾದರೂ ಕೇಳಿದ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಒಂದು ಕ್ಷಣ ಯೋಚಿಸಿ ಇನ್ನೊಂದು ಮುಖವನ್ನು ಕೇಳಿ. ಯಾಕೆಂದರೆ ನಮ್ಮ ಮಾತು ಅಪೂರ್ಣ, ಅವರ ಮಾತು ಅಪೂರ್ಣ, ಪೂರ್ಣವಾಗಿರುವುದು ಸತ್ಯ ಮಾತ್ರ. ಒಂದು ಗ್ರಾಮದಲ್ಲಿ ಇಬ್ಬರು ರೈತರು ಜಮೀನಿನ ವಿಚಾರವಾಗಿ ಜಗಳ ಮಾಡಿಕೊಂಡು ನ್ಯಾಯಾಲಯದ ಮೆಟ್ಟಿಲನ್ನು ಹೇರಿದರು. ಒಬ್ಬನು ತನ್ನ ಮಾತು ಹೇಳಿದ, ಈ ಜಮೀನು ನನ್ನ ತಂದೆಯದ್ದು ಎಂದು. ಇನ್ನೊಬ್ಬ ಹೇಳಿದ, ಇದು ನಮ್ಮ ಕುಟುಂಬದ ಹಕ್ಕು ಎಂದು. ನ್ಯಾಯಾಧೀಶರು ಇಬ್ಬರ ಮಾತನ್ನು ಕೇಳಿದ ಬಳಿಕ ಹಳೆಯ ದಾಖಲೆಗಳು, ಗ್ರಾಮದ ಹಿರಿಯರ ಸಾಕ್ಷ್ಯಗಳನ್ನು ಪರಿಶೀಲಿಸಿದರು. ಆಗ ಸತ್ಯ ಹೊರಬಂತು, ಜಮೀನಿನ ಒಂದು ಭಾಗ ಒಬ್ಬನದು, ಮತ್ತೊಂದು ಭಾಗ ಇನ್ನೊಬ್ಬನದು ಎಂದು. ಇಲ್ಲಿ ಒಬ್ಬರ ಮಾತು ಕೇಳಿದರೆ ಅವನೇ ಸರಿ ಎನಿಸಬಹುದು, ಇನ್ನೊಬ್ಬನ ಮಾತು ಕೇಳಿದರೆ ಅವನೂ ಸರಿ ಎನಿಸಬಹುದು. ಆದರೆ ಸತ್ಯ ಹೊರಬರುವುದು ದಾಖಲೆ ಪರಿಶೀಲನೆಯ ನಂತರ ಮಾತ್ರ. ಅದೇ ಅಂತಿಮ ಸತ್ಯ. ನಾವು ಬದುಕುತ್ತಿರುವ ಸಮಾಜದಲ್ಲಿ ಪ್ರತಿದಿನವೂ ಅನೇಕ ಘಟನೆಗಳು, ವಿವಾದಗಳು, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತವೆ. ಪ್ರತಿಯೊಬ್ಬರೂ ತಮ್ಮ ದೃಷ್ಟಿಕೋನದಿಂದಲೇ ಸತ್ಯವನ್ನು ಕಟ್ಟಿಕೊಡುತ್ತಾರೆ. ಆದರೆ ಆ ಸತ್ಯವೇ ಸಂಪೂರ್ಣ ಸತ್ಯವಾಗಿರುತ್ತದೆಯೇ? ಇಲ್ಲ, ಅಲ್ಲಿ ಮೂರು ಮುಖವೊಂದು ಇರುತ್ತದೆ, ಅದೇ ನಿಜವಾದ ಸತ್ಯ. ಪ್ರತಿ ಘಟನೆಯಲ್ಲೂ ಕನಿಷ್ಠ ಇಬ್ಬರು ವ್ಯಕ್ತಿಗಳು ಇರುತ್ತಾರೆ. ಒಬ್ಬನಿಗೆ ತಾನೇ ಸರಿ ಎನಿಸುತ್ತದೆ, ಮತ್ತೊಬ್ಬನಿಗೂ ಅದೇ ಭಾವನೆ. ಇಬ್ಬರು ಸುಳ್ಳು ಹೇಳುತ್ತಿದ್ದಾರೆಂದೇ ಅಲ್ಲ, ಆದರೆ ಇಬ್ಬರು ತಮ್ಮ ಅನುಭವ, ನೋವು, ಭಾವನೆಗಳ ಕಣ್ಣಿನಿಂದಲೇ ಘಟನೆಗಳನ್ನು ನೋಡಿರುತ್ತಾರೆ. ಅಲ್ಲಿ ಸತ್ಯವು ಭಾವನಾತ್ಮಕವಾಗಿ ಬದಲಾಗುತ್ತದೆ. ಇದಕ್ಕಿಂತ ಮೇಲೆ ಒಂದು ತೃತೀಯ ಸತ್ಯ ಇರುತ್ತದೆ. ಅದು ವಾಸ್ತವದ, ನಿರಪೇಕ್ಷ, ತಟಸ್ಥ ಸತ್ಯ. ಅದನ್ನು ಅರಿಯಲು ಧೈರ್ಯ, ಸಹನೆ ಮತ್ತು ಪರಿಶೀಲನೆ ಬೇಕು. ಬಹುಶಃ ನಾವು ಆ ಶ್ರಮಕ್ಕೆ ಹೋಗುವುದಿಲ್ಲ. ಸುಲಭವಾಗಿ ದೊರಕುವ ಒಂದು ಸತ್ಯದ ಕಥೆಯನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತೇವೆ. ಸತ್ಯವನ್ನು ಅರಿಯಲು ಧೈರ್ಯ ಬೇಕು, ಏಕೆಂದರೆ ಸತ್ಯವು ನಮ್ಮ ದುರಹಂಕಾರಕ್ಕೆ ವಿರುದ್ಧವಾಗಿರುತ್ತದೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಒಬ್ಬ ರಾಜನಿಗೆ ತನ್ನ ಸೇವಕನ ಬಗ್ಗೆ ದೂರುಗಳು ಕೇಳಿಬಂದವು. ಅವನು ಅಸತ್ಯವಂತ, ಕೆಲಸ ಮಾಡುವುದಿಲ್ಲ ಎಂದು ಕೆಲವರು ಹೇಳಿದರು. ಕೋಪಗೊಂಡ ರಾಜ ಸೇವಕನನ್ನು ಕರೆಸಿ ಶಿಕ್ಷೆ ನೀಡಲು ತೀರ್ಮಾನಿಸಿದ. ಆದರೆ ಶಿಕ್ಷೆಗೂ ಮುನ್ನ ಸೇವಕನ ಮಾತನ್ನು ಕೇಳಿದ. ಆತ ಶಾಂತವಾಗಿ ತನ್ನ ಕೆಲಸಗಳ ಪಟ್ಟಿ, ಸಾಕ್ಷ್ಯಗಳನ್ನು ತೋರಿಸಿದ. ರಾಜನಿಗೆ ಅಚ್ಚರಿಯಾಯಿತು. ಸೇವಕನ ವಿರುದ್ಧದ ಆರೋಪಗಳು ಅಸೂಯೆಯಿಂದ ಹುಟ್ಟಿದವು ಎಂಬುದು ತಿಳಿಯಿತು. ಆತ್ಮೀಯರೇ, ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಃ ಎಂದು ಹೇಳಿದ್ದಾರೆ. ಅಂದರೆ ದುರಹಂಕಾರ, ದರ್ಪ, ಆಸೆ ಮತ್ತು ಕ್ರೋಧಗಳು ಮಾನವನ ವಿವೇಕವನ್ನು ಮುಚ್ಚಿಬಿಡುತ್ತವೆ. ನಾವು ಕೇಳಿದ ಮಾತನ್ನು ತಕ್ಷಣ ನಂಬುವಾಗ ನಾವು ವಾಸ್ತವದಲ್ಲಿ ನಮ್ಮ ಅಹಂಕಾರವನ್ನು ಪೋಷಿಸುತ್ತಿರುತ್ತೇವೆ. ನಾನು ಕೇಳಿದ್ದು ಸರಿ ಎಂಬ ಭಾವನೆ ಸತ್ಯವನ್ನು ಹುಡುಕುವ ಮನಸ್ಸನ್ನು ಕೊಲ್ಲುತ್ತದೆ. ಸತ್ಯವನ್ನು ಹುಡುಕುವಲ್ಲಿ ನಾನು ತಪ್ಪು ಮಾಡಬಹುದು, ಆದರೆ ಸತ್ಯ ಹುಡುಕುವುದನ್ನು ಬಿಟ್ಟಿಲ್ಲ. ಸತ್ಯದ ಅರಿವು ಒಂದು ಪ್ರಕ್ರಿಯೆ, ಅದು ಕ್ಷಣಿಕ ತೀರ್ಮಾನವಲ್ಲ ಎಂದು ಮಹಾತ್ಮ ಗಾಂಧೀಜಿ ಸತ್ಯದ ಕುರಿತು ಹೇಳಿದ್ದಾರೆ. ಕೇಳಿದ ಕಾರಣಕ್ಕೆ ನಂಬಬೇಡಿ, ಗುರು ಹೇಳಿದ ಕಾರಣಕ್ಕೆ ನಂಬಬೇಡಿ, ಸಂಪ್ರದಾಯವೆಂದು ನಂಬಬೇಡಿ.
ನೀನೇ ಪರಿಶೀಲಿಸಿ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟರೆ ಮಾತ್ರ ಪರಿಶೀಲಿಸು ಎಂದು ಗೌತಮ ಬುದ್ಧ ಹೇಳುತ್ತಾರೆ. ಇದು ಆತ್ಮಸಾಧನೆಯಲ್ಲಿ ಇರಬೇಕಾದಂತಹ ಗುಣ. ಮನಸ್ಸಿನಿಂದ ಸತ್ಯವನ್ನ ಆರಾಧಿಸು ಎಂದು ವೇದಗಳು ಹೇಳುತ್ತವೆ. ಆದರೆ ನಮ್ಮ ಮನಸ್ಸೇ ವಾಸನೆಗಳಿಂದ ತುಂಬಿರುವಾಗ ಅದು ಸತ್ಯವನ್ನು ಹೇಗೆ ಕಾಣಬಲ್ಲದು? ನಾವು ಕೇಳಿದ ಮಾತುಗಳು ಮನಸ್ಸಿನಲ್ಲಿ ಪ್ರತಿಧ್ವನಿಯಾಗಿ ಅಭಿಪ್ರಾಯಗಳಾಗಿ ತೀರ್ಮಾನಗಳಾಗಿ ರೂಪುಗೊಳ್ಳುತ್ತವೆ. ಅವು ಆತ್ಮಸಾಧನೆಯ ಮಾರ್ಗದಲ್ಲಿ ದೊಡ್ಡ ಅಡ್ಡಿಯಾಗುತ್ತವೆ. ಸಾಧಕನು ಕೇಳುವುದಷ್ಟೇ ಅಲ್ಲ, ಮೌನದಲ್ಲಿ ಆಲೋಚಿಸಬೇಕು. ಸತ್ಯ ಹೇಳುವುದೇ ಸುಲಭ, ಸತ್ಯವನ್ನು ಬದುಕುವುದು ಕಠಿಣ ಎಂಬ ಸಂತ ಕಬೀರರ ನುಡಿಯನ್ನು ಇಲ್ಲಿ ಸ್ಮರಿಸಬಹುದು. ಪ್ರತಿ ಕಥೆಯನ್ನು ತೀರ್ಮಾನಿಸಬೇಡಿ, ಪ್ರತಿ ಅಭಿಪ್ರಾಯಕ್ಕೂ ಶರಣಾಗಬೇಡಿ. ಮೌನದಲ್ಲಿ ಕೇಳಿ, ವಿವೇಕದಿಂದ ಪರಿಶೀಲಿಸಿ, ಅಹಂಕಾರವನ್ನು ಬದಿಗಿಟ್ಟು ಸತ್ಯವನ್ನು ಅರಿಯಿರಿ. ಏಕೆಂದರೆ ನಮ್ಮ ಕಥೆಯೂ ಸೀಮಿತ, ಅವರ ಕಥೆಯೂ ಸೀಮಿತ, ಅಸೀಮವಾದದ್ದು ಸತ್ಯ ಮಾತ್ರ. ಹಾಗಾಗಿ ಇವುಗಳನ್ನು ನಾವು ಅರ್ಥ ಮಾಡಿಕೊಂಡು ಸಮುದಾಯದಲ್ಲಿ ಜೀವಿಸಬೇಕಿದೆ. ಏಕೆಂದರೆ ಸಮುದಾಯದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಗಲಾಟೆ, ಘರ್ಷಣೆಗಳು, ಕೋಪ ತಾಪಗಳು, ದ್ವೇಷ ಅಸೂಯೆಗಳು ಮೂಡುತ್ತವೆ. ಅವುಗಳಿಗೆ ಮುಖ್ಯ ಕಾರಣ ಆತ ಮಾತನಾಡುವಂತಹ ನೇರವಾದ ಮಾತು. ಆ ಮಾತನ್ನು ಇನ್ನೊಬ್ಬ ಕೇಳಿದ ತಕ್ಷಣ ಅದನ್ನು ನಂಬುವುದು, ಅದನ್ನು ಮೂರು ಮುಖಗಳಲ್ಲಿ ಆಲೋಚನೆ ಮಾಡಿ, ಇದು ನಾನು ನೋಡಿರುವಂತಹದ್ದ, ಇದು ನನ್ನಿಂದ ಪರಿಶೀಲಿಸಿರುವಂತಹದ್ದ, ಇದು ನಿಜವಾದ ಸತ್ಯವಾದ ಮಾತ ಎಂಬುದನ್ನು ಅವಲೋಕಿಸಿ ನಾವು ಆ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿದಾಗ ಸಮುದಾಯದಲ್ಲಿ ಸಾಮರಸ್ಯಯುಕ್ತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂತಂದಾಗ ಯಾರೋ ಹೇಳಿದ್ದನ್ನೇ ನಾವು ನಂಬಿ ಅವರ ಮಾತಿಗೆ ಮೊರೆ ಹೋಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕಡೆಗಣಿಸುವಂತಹದ್ದಲ್ಲ. ಹೀಗಾದಾಗ ನಮ್ಮ ಬದುಕಿನಲ್ಲಿ ಏಳುಬೀಳುಗಳು ಉಂಟಾಗುತ್ತವೆ. ಹಾಗಾಗಿ ಸತ್ಯ ಯಾವತ್ತಿದ್ದರೂ ಸತ್ಯವಾಗಿರುತ್ತದೆ. ಅದನ್ನು ಜೀವಿಸುವುದು ಬಹಳ ಕಷ್ಟ. ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದಾಗ ಮಾತ್ರ ಸಮುದಾಯದಲ್ಲಿ ಉತ್ತಮ ಬದುಕನ್ನು ನಡೆಸಲಿಕ್ಕೆ ಹಾಗೂ ಪರಸ್ಪರ ಸಹಕಾರ, ಸಂಯಮ, ಪ್ರಾಮಾಣಿಕತೆ, ಶ್ರದ್ಧೆ, ನಿಷ್ಠೆಯಿಂದ ಜೀವನವನ್ನು ಕಳೀಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಚಿಂತನಧಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾವಿಳಿಕೆ ಕಾರ್ಯಕ್ರಮದಲ್ಲಿ ಆಟವನ್ನೇ ಬದಲಿಸಿದ ಉತ್ಸಾಹ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ. ಪ್ರಿಯ ಕೆಳಗರೆ, ಇದುವರೆಗೂ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಸತ್ಯದ ಮೂರು ಮುಖ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
2: ನೀವು ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

Dani da ba ma, ba ba da ba ma, ga ma pa ma ga, sa ni ga.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರು ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರತಿ ಶುಕ್ರವಾರ 11:30 to 12:30 ನಿಮ್ಮ ಆರೋಗ್ಯ ಕುರಿತ ಪ್ರಶ್ನೆಗಳು, ಅನುಭವ, ಅನುಮಾನವನ್ನು ನಮ್ಮ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿಗೆ ನಮ್ಮ ವೈದ್ಯರ ಸಲಹೆಗಾಗಿ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM. ಇದು ನಿಮ್ಮ ರೇಡಿಯೋ. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೀವಿ ಕ್ಯಾಥೆಟರ್ ಮೂಲಕ ಮಹಾಧಮನಿಯ ಕವಟ ಅಳವಡಿಕೆ ಅಥವಾ TAVI ಕುರಿತು ಮಾತನಾಡಲಿದ್ದೇವೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು. ಈ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಹರ್ಷ ಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹೃದಯದ ಮಹಾಧಮನಿ ಕವಟ ಸಮಸ್ಯೆ ಎಂದರೆ ಏನು ಅಥವಾ TAVI ಚಿಕಿತ್ಸೆ ಕುರಿತಂತೆ ಇದಕ್ಕಿರುವಂತಹ ಪ್ರಕ್ರಿಯೆಗಳು ಅಥವಾ ಇದರ ಪ್ರಯೋಜನಗಳ ಕುರಿತಂತೆ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಶಿವಕುಮಾರ್ ಅವರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಎಸ್ ಸರ್, ಶ್ರೀನಿಧಿ ಸರ್ ತಮಗೂ ಕೂಡ
3: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೇ ಮೊದಲ ಬಾರಿಗೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹರ್ಷ ಬಸಪ್ಪ ಸರ್, ಇದು ಬಹುಶಃ ಎರಡನೇ ಅಂತ ಅನ್ಕೋತೀನಿ. ಸೊ ಇವತ್ತಿನ ಸಮಸ್ಯೆ ಬಹುಮುಖ್ಯ ಸಮಸ್ಯೆ ಆದಂತಹ ಹೃದಯ ಸಂಬಂಧಿತ ಸಮಸ್ಯೆ, ಬಹಳ ಪ್ರತಿ ಜನರಿಗೂ ಬೇಕಾದಂಥ ಒಂದು ವಿಷಯ ಇದು. ಇಂಥ ವಿಷಯ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ನಿರಂತರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾಗೆಯೇ ಈ ದಿನ ಅತ್ಯಂತ ಮಹತ್ವವಾದದ್ದು ಈ TAVI ಅಂತ ಹೇಳ್ತೀರಿ, TAVI, ಈ ಚಿಕಿತ್ಸೆ ಕುರಿತು ಮಾತನಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಮಾತನಾಡೋಕ್ಕೆ ಮುಂಚೆ ಮೊದಲನೇದಾಗಿ ಈ TAVIಗೆ ಸಂಬಂಧಪಟ್ಟಂತೆ ಈ ಮಹಾಧಮನಿ ಕವಟ ಸಮಸ್ಯೆ ಎಂದ್ರೇನು, ಈ ಸಮಸ್ಯೆ ಕಾಣಿಸ್ಕೊಳ್ಳುವಾಗ ಇರುವಂಥ ಲಕ್ಷಣಗಳು, ಈ ಕುರಿತು ಮೊದಲು ತಮ್ಮನ್ನು ಕೇಳ್ತೀನಿ ಸರ್, ನಂತರ ಈ TAVI ಬಗ್ಗೆ ಮಾತನಾಡ್ತೀನಿ ಸರ್. ಹರ್ಷವರ್ಷವಾಗಿ ಸರ್,
2: ಫಸ್ಟು TAVI ಅಂದರೆ ಟ್ರಾನ್ಸ್ ಕ್ಯಾಥೆಟರ್ ಅಯೋಟಿಕ್ ವ್ಯಾಲ್ ಇಂಪ್ಲಾಂಟೇಷನ್ ಅಂತೇವೆ, TAVR ಅಂತಾರೆ, ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರೀಪ್ಲೇಸ್ಮೆಂಟ್. ಹಂಗಂದ್ರೆ ಹಾರ್ಟಲ್ಲಿ ಒಂದು ವ್ಯಾಲ್ವ್ ಅಂತ ಇರುತ್ತೆ, ಅದಕ್ಕೆ ಕಾಯಿಲೆ ಬಂದಾಗ ಅದು ಸಣ್ಣದಾದಾಗ ಅದನ್ನು ಕಾಲಿನ ಮುಖಾಂತರ ಒಂದು ಬ್ಲಡ್ ವೆಸಲಿಂದ ಹೋಗಿ ಅದನ್ನು ನಾವು ರೀಪ್ಲೇಸ್ ಮಾಡ್ತೀವಿ, ಅಥವಾ ಅದ್ರ ಮೇಲ್ಗಡೆ ಇನ್ನೊಂದು ಕೃತಕ ವ್ಯಾಲ್ವ್ನನ್ನು ಕೂರಿಸ್ತೀವಿ, ಅದನ್ನು TAVI ಅಥವಾ TAVR ಅಂತ ಹೇಳ್ತಾರೆ. ಈ ಒಂದು ವ್ಯಾಲ್ದು ಏನು ಅಂತ ಶ್ರೀನಿಧಿ ಅವರು ಹೇಳ್ತಾರೆ ಇವಾಗ ಏನೇನು ಅದರದ್ದು ಇಂಪಾರ್ಟೆನ್ಸ್ ಅಂತ.
3: ನಮ್ಮ ಹೃದಯದಲ್ಲಿ 4 ಕವಟಗಳಿದ್ದಾವೆ, ಅದನ್ನ ವ್ಯಾಲ್ವ್ಸ್ ಅಂತ ಕರಿತೀವಿ. ಈ ವ್ಯಾಲ್ವ್ಸ್ನ ಏನು ಫಂಕ್ಷನ್ ಅಂದ್ರೆ ಏಕಮುಖ ರಕ್ತ ಪರಿಚಲನೆ ಮಾಡುವಂತದ್ದು, ಯುನಿಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಲ್ಲ. ಸೊ ಒಂದ್ಸಲ ಅದ್ ಓಪನ್ ಆದಾಗ ಒಂದ್ ಕಡೆ ಬ್ಲಡ್ ಮುಂದಕ್ಕೆ ಹೋಗುತ್ತೆ, ಮತ್ತೆ ಅದ್ ಕ್ಲೋಸ್ ಆಗತ್ತೆ. ಸೊ ಎಲ್ಲೂ ಹಿಂದಕ್ಕೆ ಹೋಗ್ಬಾರ್ದು ಅದು ಬ್ಲಡ್. ಸೊ ಎಲ್ಲ ಆ ಒಂದು ಏಕಮುಖ ರಕ್ತ ಪರಿಚಲನೆಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದು ನಿರಂತರ ಓಪನ್ ಕ್ಲೋಸ್ ಆಗ್ತಿರೋದ್ರಿಂದ ಒಂದು ಏಜ್ ಆಗ್ತಾ ಆಗ್ತಾ ಅದು ಅದ್ರ ಮೇಲೆ ಕ್ಯಾಲ್ಸಿಯಂ ಕೂತದು ಸ್ವಲ್ಪ ಟೈಟ್ ಆಗುವಂಥದ್ದು ಲೂಸ್ ಆಗುವಂಥದ್ದು ಆಗುತ್ತೆ. ಸೊ ಇದ್ರಲ್ಲಿ ನಮ್ಮ ನಾಲ್ಕು ವಾಲ್ವ್ಸ್ ಏನಂತ ಹೆಸರಂದ್ರೆ ಅಯೋಟಿಕ್ ವಾಲ್ವ್ ಅಂತ. ಮೇಜರ್ ದೊಡ್ಡ ಧಮನಿ ಅಯೋಟಾ ಅಂತೀವಲ್ಲ ಅದಕ್ಕೆ ಪ್ರೊಟೆಕ್ಷನ್ ಆಗಿ ಅಯೋಟಿಕ್ ವಾಲ್ವ್ ಅಂತೀವಿ. ಇನ್ನೊಂದು ಒಳಗೆ ಮೈಟ್ರಲ್ ವಾಲ್ವ್, ಟ್ರೈಕಲ್ ಸ್ಪೀಡ್ ವಾಲ್ವ್ ಹಾಗೂ ಶ್ವಾಸಕೋಶಕ್ಕೆ ಹೋಗುವಂತ ವಾಲ್ವ್ ರಕ್ತನಾಳಕ್ಕೆ ಪಲ್ಮರಿ ವಾಲ್ವ್ ಅಂತ. ಈ ಮೇಜರ್ ನಾಲ್ಕು ವಾಲ್ವ್ಸ್ ಇರುತ್ತೆ ನಮ್ಮ ಹಾರ್ಟ್ ಅಲ್ಲಿ.
1: ಓಕೆ ಓಕೆ ಓಕೆ.
2: ಇದು
1: ಸರ್
2: ಮಾನವದ ಹೃದಯ ಇದೆಯಲ್ಲ, ಫಸ್ಟ್ ತಾಯಿ ಗರ್ಭದಲ್ಲಿದ್ದಾಗಲೇ ಅದ್ರ ಕೆಲಸ ಶುರುವಾಗುತ್ತೆ. ನಾಲ್ಕನೇ ವಾರ ಗರ್ಭಧಾರಣೆ ಆದ ತಕ್ಷಣನೇ ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಹಾರ್ಟ್. ತಾಯಿ ಮಗು ಹುಟ್ಟಿದ ಮೇಲೆ ಹಾರ್ಟ್ ಒಂದ್ಸತಿ ಅದು ತನ್ನ ಕೆಲಸ ಶುರು ಮಾಡಿದ್ರೆ ಟಿಲ್ ದ ಲಾಸ್ಟ್ ಬ್ರೆತ್ ಹಾರ್ಟ್ ಕೀಪ್ಸ್ ವರ್ಕಿಂಗ್. ಒಂದು ಸಾಮಾನ್ಯ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಹಾರ್ಟ್ ಒಂದು ದಿವಸಕ್ಕೆ 100,000 ಬಾರಿ ಬಡ್ಕೊಳ್ಳುತ್ತೆ. ಒಂದು ದಿನದಲ್ಲಿ ಅಂದ್ರೆ ಪ್ರತಿಯೊಂದು ವ್ಯಾಲ್ವ್ ಅಥವಾ ಕವಾಟ ಒಂದ್ಸತಿ 100,000 ಸಾರಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ.
1: ಇದು ಮಕ್ಕಳಲ್ಲಿ ದೊಡ್ಡವರಲ್ಲಿ ಎರಡು
2: ಎಲ್ಲ ಒಂದು ಹೆಲ್ದಿ ಇಂಡಿವಿಜುವಲ್ ಟಿಲ್ 70 ಇಯರ್ಸ್ ಅನ್ಕೊಳ್ಳಿ, ಒಬ್ಬ ನಾರ್ಮಲ್ ಲೈಫ್ ಸ್ಪ್ಯಾನ್. 70 ವರ್ಷದಲ್ಲಿ 2 ಬಿಲಿಯನ್ ಟೈಮ್ಸ್ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ
1: ವಿಥೌಟ್ ಗ್ಯಾಪ್
2: ಅಂಡ್ ಟೋಟಲ್ 200 ಮಿಲಿಯನ್ ಲೀಟರ್ಸ್ ಆಫ್ ಬ್ಲಡ್ ಇಸ್ ಪಂಪ್ಡ್ ಬೈ ದ ಹಾರ್ಟ್ ಇನ್ ಎ ಲೈಫ್ ಟೈಮ್. 200 ಮಿಲಿಯನ್ ಲೀಟರ್ಸ್. ಸೊ ಇವಾಗ ಅನ್ಕೊಬೋದು ನೀವು ಹಾರ್ಟ್ ಅಂದು ಮತ್ತೆ ಅದ್ರ ವ್ಯಾಲ್ವ್ಸ್ ಮಹತ್ವ ಏನಿದೆ ಅಂತ.
1: ಅಲ್ಲ ಸರ್, ಮಹತ್ವ ಏನಿದೆ ಅಂದಾಗ ನಿಮ್ಮ ಮಾತಿನಲ್ಲೇ ಅರ್ಥ ಆಗ್ಬಿಡುತ್ತೆ. ಬಹುಶಃ ಕೇಳ್ತೀನಿ, ಈ ದೇಹದ ಯಾವುದೇ ಭಾಗ ಬೇಕಾದ ಕೆಲಸ ಮಾಡ್ದೇನೆ ಹಂಗೆ ನಿಂತ್ಕೊಂಡಿರ್ಬೋದು. ಈವನ್ ಮನಸ್ಸು ಕೂಡ ಅಥವಾ ಮೈಂಡು ಕೂಡ ಯೋಚನೆ ಮಾಡ್ದೇನೆ ಸುಮ್ಮನೆ ನಿಂತಿರ್ಬೋದು. ಆದರೆ ಈ ಹೃದಯ ಬಡಿದೇನೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ,
2: ಸಾಧ್ಯನೇ ಇಲ್ಲ, ಅಸಾಧ್ಯ.
1: ಅಂತಹ ಹೃದಯದ ಅಥವಾ ಅಂತಹ ಮಹತ್ವವಾದ ಅಂಗದ ಬಗ್ಗೆ ನಾವು ಎಷ್ಟು ಜಾಗೃತಿ ವಹಿಸಬೇಕಾಗತ್ತೆ. ಸೊ ಆ ಜಾಗೃತಿ ಕುರಿತು ಸಾಕಷ್ಟು ಹಳೆ ಮೊದಲೇ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರೆ, ಸೊ ಆ ಜಾಗೃತಿ ಸಮಸ್ಯೆಗಳು ಬಂದಾಗ ಇವತ್ತು ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳು ಅಥವಾ ಚಿಕಿತ್ಸೆಗಳನ್ನು
2: ಮಾಡ್ತೀವಿ. ಸೊ ಇದ್ರ ಮಹತ್ವದ ಬಗ್ಗೆ ಈ ತರ ಇದು ಏನಾಗುತ್ತೆ, ಇದು ಒಂಚೂರು ಸ್ವಲ್ಪ ತೊಂದರೆ ಆದಾಗ್ಲೂ ಎಷ್ಟು ಸಿಂಪ್ಟಮ್ಸ್ ಶುರುವಾಗ್ಬಿಡುತ್ತೆ ಅದ್ರ ಬಗ್ಗೆ ಶ್ರೀನಿಧಿ ಅವ್ರು ಹೇಳ್ತಾರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ನಾವೇನು ಪ್ರಿಕಾಷನ್ಸ್.
1: ಅಲ್ಲ ನನ್ಗೆ ಅದಕ್ಕೆ ಮುಂಚೆ ಅಯೋಟಿಕ್ ವಾಲ್ವ್ ಕಾಯಿಲೆ ಏಕೆ ಸಮಸ್ಯೆ ಉಂಟಾಗುತ್ತೆ ಅಂತ.
2: ಓಕೆ, ಅಯೋಟಿಕ್ ವಾಲ್ವ್ ಕಾಯಿಲೆ ಏನಂದ್ರೆ ಅದು ಯೂಶ್ವಲಿ ವಯಸ್ಕರಲ್ಲಿ ಆಗೋದು. 65 ವರ್ಷ ಆದ್ಮೇಲೆ ಅಸಹಜವಾಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ. 65 ವರ್ಷದ ಮೇಲೆ ಕ್ಯಾಲ್ಸಿಯಂ ಶೇಖರಣೆ ಆಗ್ತಾ ಬಂದಿರುತ್ತೆ, ಇಷ್ಟೊಂದು ಬ್ಲಡ್ ಫ್ಲೋ ಆಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ, ಆಮೇಲೆ ಫೈಬ್ರೋಸಿಸ್ ಆಗುತ್ತೆ. ಆವಾಗ ಅದು ಬರ್ತಾ ಬರ್ತಾ ಸಣ್ಣದಾಗುತ್ತೆ. ನಾರ್ಮಲ್ ವ್ಯಾಲ್ವ್ದು ಏರಿಯಾ ಆಫ್ ಓಪನಿಂಗ್ ಅರೌಂಡ್ 2.4 cm² ಅಂದ್ರೆ ಬರ್ತಾ ಬರ್ತಾ ಬರ್ತಾ 1 cm² ವರೆಗೂ ಸಣ್ಣದಾಗ್ಬಿಡುತ್ತೆ. ಅದು ಏಜ್ ರಿಲೇಟೆಡ್. ಇನ್ನ ಕೆಲವು ಸತಿ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಚಿಕ್ಕ ವಯಸ್ಕರಲ್ಲೂ ಆಗುತ್ತೆ. ನಾರ್ಮಲ್ ಆಗಿ ಒಂದು ವ್ಯಾಲ್ವ್ ಅಲ್ಲಿ 3 ಎಲೆಗಳ ತರ ಇರುತ್ತೆ. ಬೈ ಬರ್ತ್ 2 ಎಲೆಗಳಿದ್ರೆ ಅವ್ರಿಗೆ 40-35 ವರ್ಷಕ್ಕೇನೆ ಅದು ಸಣ್ಣದಾಗ್ಬಿಡುತ್ತೆ. ಅದಲ್ದಲೆ ರೂಮ್ಯಾಟಿಕ್ ಫೀವರ್ ಅಂತ ಒಂದು ಕಾಯಿಲೆ ಇದೆ, ಅದಾದಾಗ್ಲೂ ಅದು ಸಣ್ಣದಾಗುತ್ತೆ. ಇಲ್ಲ ಕೆಲವು ಕಡೆ ಏನಾಗುತ್ತೆ, ಕೆಲವು ಸತಿ BP ಜಾಸ್ತಿ ಇದ್ದಾಗ, ಶುಗರ್ ಜಾಸ್ತಿ ವರ್ಷ ಇದ್ದಾಗ, ಎದೆಯ ಭಾಗಕ್ಕೆ ಕ್ಯಾನ್ಸರ್ಗೆ ರೇಡಿಯೇಷನ್ ಥೆರಪಿ ತಗೊಂಡಾಗ ಅವ್ರಿಗೆ ಆದಷ್ಟು ಸ್ವಲ್ಪ ಬೇಗ ಹಾರ್ಟ್ ವ್ಯಾಲ್ವ್ ಸಣ್ಣದಾಗೋದು ಲೀಕ್ ಆಗೋದು ಶುರುವಾಗುತ್ತೆ.
1: ಎಸ್ ಸರ್, ಬಹುಶಃ ಈ ಮಹಾಧಮನಿ ಕವಟನೇ ನೀವು ಅಯೋಟಿಕ್ ಕವಟ ಅಂತ ವಾಲ್ವ್ ಅಂತ ವಾಲ್ವ್ ಅಂತ ಹೇಳ್ತೀವಿ. ಬಹುಶಃ ಇದನ್ನ ನಾವು ಹೈಸ್ಕೂಲ್ನಲ್ಲೇ ಓದಿರ್ತೀವಿ ಸಾಮಾನ್ಯವಾಗಿ, ಆದರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೇ ಇರೋದಿಲ್ಲ ನಮಗೆ. ಸೊ ಇವಾಗ ನೋಡಿದಾಗ ಅದ್ರ ಮಹತ್ವ ಎಷ್ಟಿದೆ ನಾವು ತಿಳ್ಕೊಬೇಕಾಗಿತ್ತು ಅವೆಲ್ಲ ಆವಾಗಲಿಂದನೇ ತಿಳ್ಕೊಂಡಿದ್ರು, ಬಹುಶಃ ಇನ್ನೂ ಆರೋಗ್ಯ ಚೆನ್ನಾಗಿರತ್ತೇನೋ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಥವಾ ಅನುಸರಿಸಲಿಲ್ಲ ಅಂದಾಗ ಸಮಸ್ಯೆಗಳು ಉಂಟಾಗುತ್ತೆ ಸರ್. ಸಾಮಾನ್ಯವಾಗಿ ಈ ಅಯೋಟಿಕ್ ವಾಲ್ವ್ ವೈಫಲ್ಯ ಆಗ್ಲಿಕ್ಕೆ ಅಥವಾ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳೇನಿರುತ್ತೆ?
3: ನೀವು ಹೇಳ್ದಂಗೆ ಈ ಅಯೋಟಿಕ್ ವಾಲ್ವ್ ಓಪನ್ ಆದಾಗ ಇಡೀ ದೇಹಕ್ಕೆ ಬ್ಲಡ್ ಹೋಗುತ್ತೆ, ಹಾರ್ಟ್ ಪಂಪ್ ಮಾಡಿದಾಗ ಅದು ಓಪನ್ ಆದ

0: ಸೊ ಒಂದ್ ಇನ್ನೊಬ್ಬರಿಗೆ ಇನ್ ಕೆಲವರು ಸ್ವಲ್ಪ ದಿನ ಟೈಟ್ ಆಗ್ತಾ ಆಗ್ತಾ ಎದೆನಲ್ಲಿ ಬಿಗಿತ, ಜಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ಅದು, ಮತ್ತೆ ಎದೆ ನೋವು ಬರುತ್ತೆ ಕೆಲವರಿಗೆ, ಬಟ್ ಹಾರ್ಟ್ ಅಟ್ಯಾಕ್ ತರ ನೋವಲ್ಲ, ಒಂಥರ ಬಿಗಿತ ಆತರ ನೋವು ಇರುತ್ತೆ. ಸೊ ಅದನ್ನು ನಾವು ಗುರುತು ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವಾಗ ಗೊತ್ತಾಗತ್ತೆ. ಬಟ್ ಕೆಲವೊಮ್ಮೆ ಅಲ್ಲೂ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ತಿರ್ಬೋದು. ತುಂಬಾ ಜನ ಇದನ್ನ 2-3 ತಿಂಗಳಲ್ಲ 6 ತಿಂಗಳು 1 ವರ್ಷ ನೆಗ್ಲೆಕ್ಟ್ ಮಾಡಿರೋದು ಹೌದು, ಯಾಕಂದ್ರೆ ದಿಢೀರಂತ ಅದು ಫುಲ್ ಟೈಟ್ ಆಗಲ್ವಲ್ಲ, ಸ್ಲೋ ಆಗಿ ಟೈಟ್ ಆಗ್ತಾ ಇದೆ, ಅದು ಈ ತರ ನಿಧಾನಕ್ಕೆ ಫಸ್ಟ್ ಉಸಿರಾಟದ ತೊಂದರೆ, ಎದೆ ಬಿಗಿತ, ಇನ್ನೂ ಸ್ವಲ್ಪ ಟೈಟ್ ಆದಾಗ ಅದು ಸ್ವಲ್ಪ ಸುಸ್ತಾಗೋದು. ಅವ್ರಿಗೆ ಮೊದಲು ಇಷ್ಟು ದೂರ ಮನೆ ಸುತ್ತು ಒಂದು ರೌಂಡ್ ಹೊಡಿತಿದ್ರು ಅಥವಾ ಒಂದು ಪಾರ್ಕಲ್ಲಿ ಚೂರು ನಡೆದ್ರು ಆರಾಮಾಗಿ ಮಾಡ್ತಿದ್ರು, ಈಗ ಒಂದು ಸ್ವಲ್ಪ ಏನೇ ಮಾಡಿದ್ರು ದೇಹಕ್ಕೆ ಒಂಥರ ಆಯಾಸ ಆಗ್ತದೆ, ಫಟೀಗ್ ಅಂತೀವಿ, ಈಸಿ ಫಟೀಗಬಿಲಿಟಿ, ಅದು ತುಂಬಾ ಒಂಥರ ಅವ್ರು ಹೇಳ್ತಾರೆ ಯಾಕೋ ಸರ್ ನಿಶಕ್ತಿ ನನಗೆ ಇದು, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನನಗೆ ಫೇಂಟಿಂಗ್ ತರ ಆಗ್ತಾ ಇದೆ, ಕಣ್ಣು ಕತ್ಲೆ ತರ ಆಗತ್ತೆ, ಸ್ನಾನದ ಮನೆಯಲ್ಲಿ ಮುಖ ತೊಳ್ಕೊಳ್ವಾಗ ಅವಾಗ ಸ್ವಲ್ಪ ಒಂಥರ ತಲೆ ಎಲ್ಲ ಹಿಂಗೆ ಒಂಥರ ಗಿಡಿನೆಸ್ ತರ ಆಗತ್ತೆ, ಈ ತರ ಸಿಂಪ್ಟಮ್ಸ್ ಎಲ್ಲ ಹೇಳುತ್ತಾರೆ. ಆಮೇಲೆ ಇನ್ನೂ ಟೈಟ್ ಆದಾಗ ಎದೆ ಬಡಿತ ಜಾಸ್ತಿ ಬಡ್ಕೊಳ್ಳೋದು, ಅವಾಗ ಅಷ್ಟೊತ್ತಿಗೆ ನಮ್ಮ ಹತ್ರ ಬಂದ್ ಆತರ ಡಾಕ್ಟರ್ ಯಾರೋ ಹತ್ರ ಹೋಗಿ ತೋರಿಸೇ ತೋರಿಸ್ತಾರೆ ಅಷ್ಟೊತ್ತಿಗೆ. ಸೊ ಈ ಸ್ಟಾರ್ಟಿಂಗ್ ನಡೆದಾಗ ಸುಸ್ತಾಗುವಂಥದ್ದು, ಫೆಟ್ಟಿಗೆ ಒಂಥರ ನಿಶಕ್ತಿ ಆಗುವಂಥದ್ದು, ಆ ಟೈಮ್ನಲ್ಲೇ ಅವ್ರೊಂದ್ಸಲ ಹೋಗಿ
1: ಕಾಲುಗಳು ಉತ್ಕೊಳ್ಳೋದು ಕೂಡ
0: ಅದು ಬರುತ್ತೆ, ಕಾಲುಗಳು ಉತ್ಕೊಳ್ಳೋದು ಬರುತ್ತೆ ಅಷ್ಟೊತ್ತಿಗೆ. ಆಗಲೇ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬಿದ್ದಿದೆ ಅಂತ ಅರ್ಥ, ಕಾಲುಗಳು ಊತ ಬರ್ತಿರೋದು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಸೊ ಅಂದ್ರೆ ಆಲ್ರೆಡಿ 1 ವರ್ಷ ಮೇಲೆ ಅವ್ರು ಈ ಸಿಂಪ್ಟಮ್ಸ್ ಮೇಲೆ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಅವ್ರು ಅನುಭವಿಸಿ ಈ ಕಾಲುತ ಬರುತ್ತೆ, ಕಾಲುತ ಬಂದಾಗ ಅವರು ಯಾಕೋ ಈ ತರ ಊತ ಬರ್ತಿಲ್ಲ, ಕಿಡ್ನಿ ತೊಂದ್ರೆನ ಹಾರ್ಟ್ ತೊಂದ್ರೆ ಅಂತ ಅವ್ರು ಫಿಸಿಷಿಯನ್ ಹೋಗಿ ತೋರಿಸ್ತಾರೆ, ಆಗ ನಮ್ಮ ಹತ್ರ ಅವ್ರನ್ನ ಕಳಿಸ್ತಾರೆ. ಸೊ ಕಾಲುತ ಒಂಥರ ಬರ್ತಿದೆ ಅಂದ್ರೆ ಅವ್ರಿಗೆ ಇವೆಲ್ಲ ಮೇಲ್ ಹೇಳಿದ ಲಕ್ಷಣಗಳೆಲ್ಲ ಆಗ್ಲೇ 1 ವರ್ಷದ ಮೇಲೆ ಕಾಣಿಸ್ಕೊಂಡಿದೆ ಅಂತ ಆಯ್ತು.
1: ಸರ್, ಸಾಮಾನ್ಯವಾಗಿ ಕಾಲುತ ಬರುತ್ತೆ ಅಂತಂದ್ರೆ ಸಾಮಾನ್ಯ ಜನ ಅನ್ಕೊಳ್ಳೋದು ಕಿಡ್ನಿ ಸಮಸ್ಯೆ ಇರ್ಬೋದೇನು ಅಂತ.
0: ಹೌದು.
1: ಸೊ ಇದನ್ನ ಹೇಗೆ,
0: ಕಾಲುತ ಬಂದಾಗ ಮೇನ್ ಆಗಿ ಒಂದು ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇಲ್ಲ ಲಿವರ್ ಸಮಸ್ಯೆ, ಇನ್ನೊಂದು ರಕ್ತ ಕಡಿಮೆ, ಈ 4 ತುಂಬಾ ಕಾಮನ್. ಸೊ ಒಂದು ಯಾವುದೇ ರೀತಿ 2 ಕಾಲು ತುಂಬಾ ಊತ ಬಂದಿದೆ ಅಂದಾಗ ನಾವು ಒಂದು ಹಾರ್ಟ್ ಚೆಕಪ್ ಆಗ್ಬೇಕು, ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್, ಅದರಲ್ಲಿ ರಕ್ತ ಅಂಶ ಗೊತ್ತಾಗತ್ತೆ, ಕಿಡ್ನಿ ವೈಫಲ್ಯ ಇದ್ರೆ ಕ್ರಿಯಾಟಿನಿನ್ ಅಂಶ ಮೇಲಿದ್ಯಾ ಕೆಳಗಿದೆ ಗೊತ್ತಾಗತ್ತೆ, LFT ಲಿವರ್ ಫಂಕ್ಷನ್ ಟೆಸ್ಟ್ ಗೊತ್ತಾಗುತ್ತೆ. ಸೊ ಒಂದು ಬ್ಲಡ್ ಟೆಸ್ಟ್, ಒಂದು ಎಕೋ, ECG ಮಾಡಿಸಿದ್ರೆ ಸಾಕು. ಸೊ ಒಂದು ಏನು ಯಾವ ಅಂಗದಲ್ಲಿ ಇದು ಎಫೆಕ್ಟ್ ಆಗ್ತಿದೆ ಅನ್ನೋದು ಆಗ್ಲೇ ಗೊತ್ತಾಗುತ್ತೆ.
1: ಸರ್ ಸರ್, ಇವೆಲ್ಲ ಏಟಿಕ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳುವಂತದನ್ನ ತಾವು
0: ಹೇಳಿದ್ರಿ. ಮೇನ್ ಆಗಿ ಅಯೋಟಿಕ್ ವ್ಯಾಲ್ವ್ ಲಕ್ಷಣ ಹೇಳಿದೀವಿ, ಬಟ್ ಇದರಲ್ಲಿ ಬೇರೆ ಹಾರ್ಟ್ ತೊಂದರೆ ಇದಕ್ಕೂ 2 ಓವರ್ಲ್ಯಾಪ್ ಇರುತ್ತೆ. ಬಟ್ ಈ ಆರ್ಡರ್ ನಾನು ಹೇಳಿರೋದು
1: ಸ್ಪೆಸಿಫಿಕ್
0: ಅಯೋಟಿಕ್. ಸೊ ಈಗಿನ ಈ ಸಲ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತ ಹೇಳಿದ್ದಾರೆ, ಡೋಂಟ್ ನೆವರ್ ಮಿಸ್ ಎ ಬೀಟ್ ಅಂತ ಈ ಸಲ ಸ್ಲೋಗನ್. ಸೊ ಆ ರೀತಿ ಈ ತರ ಒಂದ್ ಚಿಕ್ಕ ಲಕ್ಷಣನು ನೀವು ಮಿಸ್ ಮಾಡ್ಕೋಬೇಡಿ, ಆ ಲಕ್ಷಣ ಇದ್ದಾಗ ಎಚ್ಚೆತ್ಕೊಂಡು ಸ್ವಲ್ಪ ಹೋಗಿ ತೋರಿಸಿ ಅಂತ ಒಂದು ನಾವು ಮನವರಿಕೆ ಮಾಡ್ಕೊಳ್ಬಹುದು.
1: ಹರ್ಷ ಸರ್, ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಕಂಡಾಗ ಅಥವಾ ಸಮಸ್ಯೆಗಳಿದ್ದಾಗ ಅವರು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳಿಲ್ಲ ಅಂದ್ರೆ ಸಾಮಾನ್ಯವಾಗಿ ಏನು ಸಮಸ್ಯೆಗಳು ಕಾಣಿಸ್ಕೊಳ್ಳಿಲ್ಲ
2: ಏನಾಗುತ್ತೆ ಅಕಸ್ಮಾತ್? ಏನು ಮೆನಿ ಟೈಮ್ಸ್ ಶ್ರೀನಿಧಿಯವರು ಹೇಳ್ದಂಗೆ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸಿಂಪ್ಟಮ್ಸ್ನ. ಸೊ ಅದಕ್ಕೆ ಈ ಸತಿ ವರ್ಲ್ಡ್ ಹಾರ್ಟ್ ಡೇದು ಮೇನ್ ಥಿಂಗ್ ಥೀಮ್ ಏನು ಅಂದರೆ ನೆವರ್ ಮಿಸ್ ಎ ಬೀಟ್. ಒಂದು ಸಣ್ಣ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಅಸಹಜವಾಗಿ ಏನೇ ಸಿಂಪ್ಟಮ್ಸ್ ಬಂದ್ರೂ ಆದಷ್ಟು ಬೇಗ ಮೆಡಿಕಲ್ ಅಟೆನ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಒಂದು ಅಕಸ್ಮಾತ್ ಕೆಲವು ಸತಿ ವಯೋಸಹಜ ಅಥವಾ ಯಾರೋ ಪಕ್ಕದಲ್ಲಿ ಹೇಳ್ತಾರೆ ನೋಡಿ ಹಿಂಗೆ ಬೇರೇನೋ ಕಾಯಿಲೆ ಇರ್ಬೋದು, ಸಣ್ಣ ಕಾಯಿಲೆಗೆ ಯಾಕೆ ಡಾಕ್ಟ್ರಿಗೆ ತೋರಿಸ್ತೀರ ಅಂತ ಹಂಗೆ ಬಿಟ್ಬಿಟ್ರೆ ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಡೇ ಬೈ ಡೇ, ಮಿನಿಟ್ ಬೈ ಮಿನಿಟ್, ಮಂತ್ ಬೈ ಮಂತ್ ಹಾರ್ಟ್ ಸ್ಲೋ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಸೊ ವೀಕ್ ಆಗ್ಬಿಟ್ಟು ಇಟ್ ಮೇ ಬಿಕಮ್ ಲೈಫ್ ಥ್ರೆಟ್ನಿಂಗ್. ಯಾವಾಗಲೂ ಒಂದ್ ದಿವಸ ಮನೆಯಲ್ಲಿ ಬಿದ್ದು ಬಿಟ್ಟು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ, ಅಷ್ಟು ಸಿವಿಯರ್ ಆಗೋಗು ಹೋಗ್ಬೋದು. ಅಥವಾ ಮಧ್ಯಾಹ್ನ ಇವಾಗ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಾತ್ರೂಮ್ಗೆಲ್ಲ ಹೋಗಿ ಬರ್ತಾ ಇದ್ರು, ಮನೆಯಲ್ಲೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ರು, ಇವತ್ತು ನೋಡಿದ್ರೆ ಬಾತ್ರೂಮ್ ಹೋಗಿ ಬರ್ಲಿಕ್ಕೂ ಅವ್ರ ಕೈಲಿ ಆಗಲ್ಲ. ಸಡನ್ ಆಗಿ ಡಬಡಬಡವ ಅಂತ ಎದೆ ಬಡ್ಕೊಂಡು ಅಲ್ಲೇ ತಲೆ ತಿರುಗಿ ಬಿದ್ದಂಗಾಗತ್ತೆ. ಕೆಲವು ಸತಿ ಏನಾಗುತ್ತೆ, ಹಾರ್ಟ್ ವೀಕ್ ಆಗಿ ಹಾರ್ಟ್ ಎದೆ ಬಡಿತ ಸ್ವಲ್ಪ ಕಂಟ್ರೋಲಿಗೆ ಬರದೇ ಇದ್ದಾಗ ಸ್ಟ್ರೋಕ್ ಆಗೋ ಚಾನ್ಸಸ್, ಹಾರ್ಟಲ್ಲಿ ಸಣ್ಣ ಸಣ್ಣ ಕ್ಲಾಟ್ ಹೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಸ್ಲೋಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ಸನ್ ಅದೇ ಸೀನಿಯರ್ ಸಿಟಿಸನ್ ವಾಸ್ ಇಂಡಿಪೆಂಡೆಂಟ್ ಬಿಕಮ್ಸ್ ಡಿಪೆಂಡೆಂಟ್ ಆನ್ ಅದರ್ಸ್.
1: ಅಂದ್ರೆ ವಿಶೇಷವಾಗಿ ವಯಸ್ಸಾದವರಲ್ಲಿ ಇದು ಹೆಚ್ಚು ಹೆಚ್ಚು
0: ಕಾಣಿಸ್ಕೊಳ್ಳೋದು.
1: ಎಸ್ ಸರ್, ಅಯೋಟ್ವಿಕ್ ವಾಲ್ ಹೆಂಗೆ ಅದು ಬ್ಲಾಕ್ ಆಗುತ್ತಾ ಅಥವಾ ಏನಾಗುತ್ತೆ, ಯಾವ್ಯಾವ ಕಾರಣಗಳಿಗೆ ಈಗೆಲ್ಲ ಸಮಸ್ಯೆಗಳಾಗುತ್ತೆ, ಈ ಸಮಸ್ಯೆಗಳು ಕಂಡಾಗ ನಾವು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ವೈದ್ಯರನ್ನ ಭೇಟಿ ಮಾಡಲಿಲ್ಲ ಅಂದಾಗ ಏನೆಲ್ಲ ಉಲ್ಬಣ ಆಗ್ಬೋದು, ಎಲ್ಲ ಕುರಿತು ಮಾತನಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೀನಿ ಸರ್, ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ಎಸ್ ಸರ್, ಕರೆ ಕಟ್ಟಾಗಿದೆ ಸರ್. ಎಸ್ ಸರ್, ಹಾಗೇನೆ

0: ಈ ಎಲ್ಲ ಚಿಕಿತ್ಸೆಗಳನ್ನ ಪಡ್ಕೊಳ್ದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಸೊ ಚಿಕಿತ್ಸೆ ಪಡ್ಕೋಬೇಕು ಅಂದ್ರೆ ಈ ಅಯೋಟಿಕ್ ವಾಲ್ ಸಂಬಂಧಪಟ್ಟಂತೆ ಅಥವಾ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಇವಾಗ ಅಂತ.
1: ಸೊ ಈಗ ನಾವು ಹೇಳ್ದಂಗೆ ಅವರು ಈ ತರ ಅರ್ಲಿ ಲಕ್ಷಣಗಳು ಕಂಡಾಗ ಬಂದಾಗ ಈ ಅಯೋಟಿಕ್ ವಾಲ್ವ್ ಟೈಟನಿಂಗ್ ನಾವು ಅದನ್ನ ಮೂರ್ ಗ್ರೇಡ್ ಮಾಡ್ತೀವಿ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಸೊ ಮೈಲ್ಡ್ ಮಾಡ್ರೇಟ್ ಇದ್ದಾಗ ಅವ್ರು ಸ್ವಲ್ಪ ಸುಸ್ತಿರುತ್ತೆ, ಬಟ್ ಇನ್ನೂ ಫುಲ್ ಟೈಟ್ ಆಗ್ಲಿಲ್ಲ. ಸೊ ಅವ್ರಿಗೆ ಚೂರು ಮೆಡಿಸಿನ್ಸ್ ಕೊಟ್ಟು ಆ ಒತ್ತಡ ಏನ್ ಬೀಳುತ್ತೆ ಹಾರ್ಟ್ ಮೇಲೆ ಟೈಟ್ ಆದ್ರೆ, ಸೊ ಆ ಒತ್ತಡನ ಕಮ್ಮಿ ಮಾಡುವಂತ ಒಂದು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಅವ್ರನ್ನ ಫಾಲೋ ಅಪ್ ಹೇಳ್ತೀವಿ, ಮತ್ತೆ ಆರ್ ತಿಂಗಳಿಗೆ ಒಂದ್ಸಲ ಎಕೋ ಮಾಡಿಸ್ತಾ ಇರಿ. ಸೊ ಯಾವಾಗ ಟೈಟ್ ಆಗತ್ತೆ ಆವಾಗ ನಾವ್ ಅದನ್ನ ನಿಮ್ದು ಏನ್ ಮುಂದಿನ ಕ್ರಮ, ಮುಂದಿನ ಸರ್ಜರಿನ ಏನು ಮಾಡ್ಬೇಕಂತ ಅದ ಹೇಳ್ತೀವಿ ಅಂತ. ಸೊ ಅದು ಫಸ್ಟ್ ಮೆಡಿಸಿನ್ಸ್ ಆಯ್ತು. ನೆಕ್ಸ್ಟ್ ಅದು ಯಾವಾಗ ಟೈಟ್ ಆಯ್ತು, ಯಾವಾಗ ಒಬ್ಬ ಮನುಷ್ಯಗೆ ಅದು ವಾಲ್ವ್ ಟೈಟ್ ಆಯ್ತು, ಯೂಶ್ವಲಿ ಅವರು ತಲೆ ತಿರುಗಿ ಬೀಳೋದು ಅದೆಲ್ಲ ಆಗುತ್ತೆ. ಸಡನ್ ಆಗಿ ಬ್ರೈನ್ ಬ್ಲಡ್ ಕಮ್ಮಿ ಆಗುತ್ತಲ್ವಾ ಅಲ್ಲಿಂದ, ಆವಾಗ ಕೆಳಗೆ ತಲೆ ತಿರುಗಿ ಬೀಳೋದು, ಆ ರೀತಿ ಸಿಂಪ್ಟಮ್ಸ್ ಬಂತು ಅಂದ್ರೆ ನಾವು ಅವ್ರ ಏಜ್ ನೋಡ್ತೀವಿ. ಪೇಷಂಟ್ ಆಪರೇಷನ್ ತಡ್ಕೊಳಕ್ ಆಗತ್ತಾ ಇಲ್ವಾ ಅಂತ ನೋಡ್ತೀವಿ. 70 ವರ್ಷದ ಒಳಗಿನವ್ರ, 70 ವರ್ಷದ ಮೇಲಿನವ್ರ ಅಂತ ನೋಡ್ತೀವಿ. ಸೊ 70 ವರ್ಷ ಒಳಗಿನವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ವ್ಯವಸಾಯಕ್ಕೆ ಹೋಗ್ತಿದ್ರು, ಆಮೇಲೆ ಗಟ್ಟಿ ಇದಾರೆ ಅಂತ ನಮಗೂ ಅನಿಸ್ತು ಅಂದ್ರೆ
0: ಮಾಡ್ತಾರೆ
1: ಪರವಾಗಿಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ಅವ್ರಿಗೆ ಅವಾಗ ಓಪನ್ ತೆರೆದ ಚಿಕಿತ್ಸೆ, ಓಪನ್ ಹಾರ್ಟ್ ಸರ್ಜರಿ ಈ ತರ ಮಾಡಿ ಆ ವ್ಯಾಲ್ವ್ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕಟ್ ಮಾಡಿ ಹೊಸ ವ್ಯಾಲ್ವ್ ನ ಅಳವಡಿಸ್ತಾರೆ. ಸೊ ಅವ್ರಿಗೆ ಅದನ್ನೇ ನಾವು ಅದನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಅದು 10 ವರ್ಷ ಬರುತ್ತೆ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಆ ಒಂದು ಆಪ್ಷನ್ ಕೊಡ್ತೀವಿ. ಯಾರು 70 ವರ್ಷದ ಮೇಲಿನವರು ಸ್ವಲ್ಪ ದುರ್ಬಲವಾಗಿದ್ದಾರೆ, ತಡ್ಕೊಳಕ್ ಕಷ್ಟ ಆಗ್ಬೋದು, ಸರ್ಜರಿನ ತಡ್ಕೊಳಕ್ ಆಗಲ್ಲ, ದೊಡ್ಡ ಮೇಜರ್ ಸರ್ಜರಿ, ಅನಸ್ತೀಶಿಯಾ ಅವೆಲ್ಲ ಇರುತ್ತೆ, ಸೊ ಅದನ್ನ ತಡ್ಕೊಳಕ್ ಆಗಲ್ಲ ಅಂತವ್ರಿಗೆ ನಾವು ಈ ಟಾವಿ ಅಂತ ಒಂದು ಆಪ್ಷನ್ ಕೊಡ್ತೀವಿ.
0: ಎಸ್ ಸರ್, ಇದು ವಿಶೇಷವಾಗಿ ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂತಹ ಚಿಕಿತ್ಸೆ ಅಲ್ಲ ಸರ್. ಎಸ್ ಸರ್, ಅದ್ರ ಬಗ್ಗೆ ಮಾತನಾಡ್ತೀನಿ, ಅದಕ್ಕೆ ಮುಂಚೆ ಒಂದ್ ಕರೆ ತಗೊಳ್ತೇನೆ. ನಮಸ್ತೆ
2: ಸರ್. ನಮಸ್ಕಾರ
0: ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
2: ಸರ್, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿ ಗ್ರಾಮದವರು.
0: ಓಕೆ, ಚಿನ್ಸ್ವಾಮಿ ಅವರೇ ಮಾತನಾಡಿ, ತಮ್ಮ ಜೊತೆ ಏನ್ ಪ್ರಶ್ನೆ ಇದ್ರೆ ಕೇಳಿ.
2: ನಮಸ್ಕಾರ ಡಾಕ್ಟರ್ ಸರ್ಗೆ.
3: ನಮಸ್ಕಾರ, ಚೆನ್ನಾಗಿದ್ರೆ ಚಿನ್ಸ್ವಾಮಿ ಅವರೇ?
2: ತಾವು ಚೆನ್ನಾಗಿದ್ದೀರಾ ಸರ್?
3: ಎಲ್ಲ ನಿಮ್ಮ ಆಶೀರ್ವಾದ ಹೇಳಿ.
2: ಅದೇ ಸರ್, ಹೃದಯ ಸಂಬಂಧಪಟ್ಟದ್ದು ನಮ್ಮ ಮೈಸೂರಲ್ಲಿ ಒಂದು ಹೊಸದಾಗಿ ಸಾಮಾನ್ಯ ಜಯದೇವ ಹಾಸ್ಪಿಟಲ್ ಆಗಿದ್ದು ಒಳ್ಳೆ ಬೆಳವಣಿಗೆ ಸರ್ ನಮ್ಗೆ.
3: ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.
2: ಇದು ಸರ್ ಅಲ್ಲಿ ತಮ್ಮಲ್ಲಿ ಒಳ್ಳೆ ಹೃದಯದ ಸಂಬಂಧಿಸಿದ ಕಾರ್ಯಗಳಿಗೆ ಒಳ್ಳೆ ಇದು ಚಿಕಿತ್ಸೆ ಸಿಗುತ್ತೆ ಅಂತ ನಾನು ಬೇರೆ ಕಡೆ ಪೇಷಂಟ್ ಗಳಿಂದ ಕೇಳಿದ್ದೀನಿ. ಮತ್ತೆ ಇದು ಸರ್, ಈಗ ಒಂದ ಆಗುವಾಗ ಇಷ್ಟೊಂದು ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ ಸರ್, ಇದು ಜನ ಇದು ನಮ್ಮ ಒಂದು ಜೀವನ ಶೈಲಿನೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸರ್, ಅಥವಾ ಯಾವ ತರ ಇದರಿಂದ ಇದಾಗುತ್ತೆ ಅಂತೀರಾ?
3: ನೀವು ಹೇಳ್ದಂಗೆ ಇವಾಗ ನಾವು ಅತಿ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಜೀವನ ಶೈಲಿ ರಿಲೇಟೆಡ್, ಇದಕ್ಕೆ ಸಂಬಂಧಿತವಾಗಿ ಬರ್ತಾ ಇರೋದು. ಅದಕ್ಕೆ ನಾವು ಶಿಸ್ತಿನಿಂದ ಇರ್ಬೇಕು. ಲಾಸ್ಟ್ ಟೈಮೇ ಹೇಳಿದ್ದೆ ಬಸವಣ್ಣವ್ರು ಹೇಳ್ದಂಗೆ, ದೇಹವೇ ದೇಗುಲ. ನಾವು ದೇಹವನ್ನ ದೇಗುಲ ತರ ನಾವು ನೋಡ್ಕೊಂಡ್ರೆ ದೇಹ ನಮ್ಗೆ ಚೆನ್ನಾಗಿ ಅದು ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹೃದಯನು ಅಷ್ಟೇ
0: ಅಲ್ಲ, ದೇವಾಲಯಕ್ಕೆ ಎಂಟ್ರಿ ಕೊಡಕ್ ಮುಂಚೆ ನಾವು ಹೇಗೆ ಭಕ್ತಿ ಭಾವದಿಂದ ಸ್ಲಿಪ್ಪರ್ ಕೆಳಗಡೆ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಲ್ಲ, ಸೊ ಹಂಗೆ ಬಾಯಿ ಏನಾದ್ರೂ ಅದ್ರ ದ್ವಾರ ಅಂತ ಅನ್ಕೊಂಡ್ರೆ ಬಾಯಿ ಮೂಲಕ ಹೋಗುವಂತ ಆಹಾರನು ಮುಖ್ಯ ಆಗುತ್ತೆ ಸರ್. ಹೇಗೆ
3: 100% ಅದಕ್ಕೆ ಏನು ಇದೇ ಇಲ್ಲ. ಇವಾಗ ಮೊನ್ನೆ ಎಲ್ಲ ನೋಡಿದ್ವಿ, ರೇಡಿಯೋದಲ್ಲಿ ನೋಡಿದ್ವಿ, ಟಿವಿಲಿ ನೋಡಿದ್ವಿ, ಎಲ್ಲ ಕಡೆ ಗೌರ್ಮೆಂಟ್ ಅವ್ರು ಹೋಗಿ ನೋಡ್ತಾ ಇದಾರೆ ಏನೇನು ಆಹಾರಕ್ಕೆ ಹಾಕ್ತಾರೆ ಅಂತ. ಅದು ನೋಡಿದ್ರೆ ಇಟ್ಸ್ ರಿಯಲಿ ಇಟ್ಸ್ ನಾಟ್, ನಾವೇನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದು ದೇಹಕ್ಕೆ ಮೂಲ, ಅದು ಅದರಲ್ಲೇ ಅದು ಕುಲುಷಿತವಾಗಿ ನಾವು ಅದನ್ನ ವಿಷಭರಿತ ಆಹಾರ ತಗೊಂಡ್ರೆ ದೇಹ ಎಲ್ಲಿಗೆ ಹೋಗುತ್ತೆ?
0: ಎಸ್ ಸರ್, ಎಸ್ ಸರ್, ಅಲ್ವಾ?
3: ಗಾಳಿನೂ ಪೊಲ್ಯೂಷನ್ ಆಗಿದೆ ಇವಾಗ, ವಾಯುಮಾಲಿನ್ಯ, ನೀರು ಪೊಲ್ಯೂಟೆಡ್, ನಾವು ನಿಂತಿರೋ ಭೂಮಿ ಪೊಲ್ಯೂಟೆಡ್ ಇವಾಗ.
1: ಮತ್ತೆ ಈಗಿನ ಅದೇ ಈಗ ನಾವು ಏನ್ ನೋಡ್ಬೋದು, ಚಿಕ್ಕ ಮಕ್ಕಳಲ್ಲೇ ಒಬೆಸಿಟಿ ಅಂತ ಕರಿತೀವಿ, ಇಲ್ಲ ಎಕ್ಸೈಸ್ ಕಡಿಮೆ ಮಾಡ್ತಾರೆ, ಕೆಲವು ಮಾಡೋರು ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ಅರಿವು ಇದೆ, ತುಂಬಾ ಜಿಮ್ಸ್ ಓಪನ್ ಆಗಿದೆ ಅದಂತಲ್ಲ, ಬಟ್ ನಾವೇ ನೋಡ್ತಿರ್ತೀವಲ್ಲ, ನಾವು ಪೇಷಂಟ್ಸ್ ನೋಡ್ತಿರುವಾಗ ಅವ್ರ ಆಹಾರದ ಒಂದು ಇದು ಹಾಗೂ ಒಂದು ನಮ್ಮ ಎಕ್ಸೈಸ್ ಅಂತ ಒಂದು ದಿನನಿತ್ಯ ಚಟುವಟಿಕೆ ಅದು ಇಟ್ಕೊಳ್ಳದೆ ಅವ್ರ ಸೊಂಟ ಗಾತ್ರ ದೊಡ್ಡದು, ಅದು ಮೇನ್ ರಿಸ್ಕ್ ಫ್ಯಾಕ್ಟರ್ ಈ ಹಾರ್ಟ್ ತೊಂದರೆ ಎಲ್ಲ ಆಗ್ಲಿಕ್ಕೆ.
0: ಅಂದ್ರೆ ಎಕ್ಸಸೈಸ್ ಮತ್ತೆ ಆಹಾರ ಪದ್ಧತಿ ಎರಡು ಈ ಸುಮ್ಮನೆ ಒಂದು ಸುಮ್ಮನೆ ವೆಹಿಕಲ್ಗೆ ಹೋಲಿಸೋದಾದ್ರೆ ಒಂದು ವೆಹಿಕಲ್ಗೆ ನಾವು ಎಷ್ಟು ಪೆಟ್ರೋಲ್ ಹಾಕೋ ಜಾಗಕ್ಕೆ ಪೆಟ್ರೋಲ್ ಹಾಕ್ಬೇಕು ಡೀಸೆಲ್ ಹಾಕಿದ್ರೆ ಹಾಳಾಗ್ಬಿಡುತ್ತದೆ ಗಾಡಿ. ಸೊ ಹಾಗಾಗಿ ಆ ದೇಹಕ್ಕೆ ಏನು ಬೇಕೋ ಅದನ್ನ ಕೊಡಬೇಕು ಆಹಾರವಾಗಿ. ಹಾಗೆಯೇ ಎಕ್ಸಸೈಸ್ ಅಂತ ಬಂದಾಗ ಅದನ್ನ ಸರ್ವಿಸ್ ಮಾಡ್ಕೊಳ್ಳೋದು, ಈಗ ಆಯಿಲ್ ಚೇಂಜು ಇವೆಲ್ಲ ಮಾಡ್ತೀವಲ್ಲ, ಬಹುಶಃ ಅದನ್ನ ಕರೆಕ್ಟಾಗಿ ನಮ್ಮ ಗಾಡಿ ಓಡಬೇಕು ಅಂದರೆ ಹೆಂಗೆ ಆಯಿಲ್ ಸರ್ವಿಸಸ್ಗಳು ಮಾಡ್ಕೊತೀವಿ, ಹಾಗೆಯೇ ದೇಹಕ್ಕೂ ಕೂಡ ಈ ಎಕ್ಸಸೈಸ್ ಅನ್ನೋದು ಒಂದು ಸರ್ವಿಸ್. ಹೇಗೆ ಸರ್?
1: ಹೌದು, ಎಕ್ಸಸೈಸ್ ನಿದ್ದೆ ಆಹಾರ ಇದೆ 70% ಕರೆಕ್ಟ್ ಆಗಿದ್ರೆ 70% ಆಯ್ತು. ಇನ್ ಯಾರಿಗೆ ಆದ್ರೂ ಬಿ ಪಿ ಶುಗರ್ ಎಲ್ಲ ಬರ್ಬೋದು, ಅದನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳಿದ್ದಾರೆ, ಡಾಕ್ಟರ್ ಎಲ್ಲ ನೋಡ್ಕೊಳ್ತಾರೆ. ಬಟ್ ಇದು ನಮ್ಮಲ್ಲೇ ಇದೆ, ನಾವು ಆಹಾರ ನಿದ್ದೆ ಹಾಗೂ ಎಕ್ಸಸೈಸ್ ಇದು ನಾವೇ ನಮ್ಮ ಕೈಲಿದೆ ಅದು. ಸೊ ನಾವ್ ಹೇಗೆ ಅದನ್ನ ನಡೆಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ದೇಹ ಚೆನ್ನಾಗಿರುತ್ತೆ.
3: ಇನ್ನೊಂದು ಸ್ಮೋಕಿಂಗ್ ಆಲ್ಕೋಹಾಲ್, ಅದು ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಸ್ಟಾಪ್ ಮಾಡಲೇಬೇಕು.
0: ಚಿನ್ನಸ್ವಾಮಿ ಸರ್ ಆಗ್ಬೋದಾ ಈ ಜೀವನ ಶೈಲಿ ನೀವು ಹೇಳಿದಂಗೆ
2: ದೈನಂದಿನ ಚಟುವಟಿಕೆಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡ್ರೆ ಈ ಮುಂದೆ ಬರ ಇದನ್ನ ನಾವು ತಡೆಗಟ್ಟಬಹುದು ಅಂತ ಸರ್ ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಮಾಧ್ಯಮಗಳ ಮೂಲಕೋ ಅಥವಾ ನೀವು ತರಬೇತಿ ಮೂಲಕೋ ಗ್ರಾಮಗಳಲ್ಲಿ ಅಥವಾ ಮಿಕ್ಕಿದ ಕಡೆ ಒಂದು ಅವ್ರಿಗೆ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ಒಂದು ಇದು ಮಾಡಿದ್ರೆ ಮೆಡಿಕಲ್ ಮುಖಾಂತರ ಒಳ್ಳೇದಾಗುತ್ತೆ ಸರ್ ಇದು ಮಾಡಿ.
0: ಎಸ್ ಸರ್, ಅಂದ್ರೆ ಜಾಗೃತಿ ಮೂಡಿಸ್ಬೇಕು ಮತ್ತೆ ತರಬೇತಿಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಖಂಡಿತ ಅದು ಮಾಡ್ತಾರೆ ಅಂತ ನಾನು. ಎಸ್ ಸರ್, ಒಂದು ಜಾಗೃತಿ ವಿಚಾರ ಬಂದಂಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೂ ತುಂಬಾ ಬರ್ತಿದೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲವೂ ರೈಟ್ಸ್ ಅಂತ ಅನ್ಕೊಳಕಾಗಲ್ಲ. ಹಾಗಾಗಿ ಸರಿಯಾದ ಮಾಧ್ಯಮದ ಮೂಲಕ ಹೋದ್ರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಾಹಿತಿ ಸರಿ ಇರುತ್ತೆ, ಅಥೆಂಟಿಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಇಂಥ ರೇಡಿಯೋ ಮೂಲಕ ಹೋಗುವಂಥದ್ದು ಅಥವಾ ಪತ್ರಿಕಾ ಮಾಧ್ಯಮ ಮೂಲಕ ಹೋಗುವಂಥದ್ದು ಬಹಳ ಸ್ವಲ್ಪ ಅಕ್ಯುರೇಟ್ ಆಗಿರುವಂತಹ ವಿಚಾರ ಇರುತ್ತೆ. ಹಾಗಾಗಿ ಬಹುಶಃ ಜನರು ಅದನ್ನ ಅನುಸರಿಸಬೇಕು ಅಂತ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋ ವಿಚಾರಕ್ಕಿಂತ ಅಥೆಂಟಿಕ್ ಆಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಅಥವಾ ತಜ್ಞ ವೈದ್ಯರ ಮೂಲಕ ಕೇಳಿಕೊಂಡು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಎಸ್ ಸರ್, ಶ್ರೀನಿಧಿ ಸರ್ ತಾವು ಮಾತನಾಡ್ತಾ ಇದ್ರಿ, ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ ಒಂದು ಆಪ್ಷನ್ಸ್, ಸೆಕೆಂಡು ಟಾವಿ ಅಂತ ಒಂದೇನೋ ಹೇಳಿದ್ರಿ.
1: 20 ವರ್ಷದ ಮೇಲಿನವ್ರಿಗೆ ಸ್ವಲ್ಪ ದುರ್ಬಲವಾಗಿದ್ದಾರೆ, ಅವ್ರಿಗೆ ಸರ್ಜರಿ ತಡ್ಕೊಳಕ್ಕೆ ಕಷ್ಟ ಅಂತ ನಮ್ಗೆ ಅನ್ಸಿದ್ರೆ ನಾವೊಂದು ಟೀಮ್ ಜೊತೆ ಡಿಸ್ಕಸ್ ಮಾಡಿ, ಸರ್ಜನ್ ಜೊತೆ ಡಿಸ್ಕಸ್ ಮಾಡಿ, ಅನಸ್ಥೆಸಿಯಾ ಕಾರ್ಡಿಯಕ್ ಅನಸ್ಥೆಸಿಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇವ್ರು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸರ್ಜರಿ ಆಗುತ್ತೆ ಬಟ್ ಸರ್ಜರಿಯಿಂದ ಹೊರಗೆ ಬರಕ್ಕ ಕಷ್ಟ ಆಗಬಹುದು ಅಂತ ಅನ್ಸಿದಾಗ ನಾವು ಅವ್ರಿಗೆ ಈ ಟಾವಿ ಆಪ್ಷನ್ ಕೊಡ್ತೀವಿ.
0: ಸೊ
1: ಇನ್ನೊಂದು ಸರ್ ಹೇಳಿದಾಗ ಚಿಕ್ಕ ಮಕ್ಕಳೆಲ್ಲ ಈ ವ್ಯಾಲ್ವ್ ಟೈಟ್ ಆಗಿರ್ಬೋದು, ಅದು ಕಂಜನಿಟಲ್ ಅಂತ, ಅಂತವ್ರಿಗೆ ಆ ಟೈಮಲ್ಲಿ ಇನ್ನು ಬೆಳವಣಿಗೆ ಆಗ್ಬೇಕು ಮಗು, ಅವಾಗ ನಾವು ಬಲೂನ್ ವ್ಯಾಲ್ವಲ್ ಪ್ಲಾಸ್ಟಿ ಅಂತ ಮಾಡ್ತೀವಿ. ಅಲ್ಲೇ ಹೋಗಿ ಸೇಮ್ ಟಾವಿ ಪ್ರೊಸೀಜರ್ ತರ ಒಂದು 25% ಅಷ್ಟು ಮಾಡಿದ ಹಾಗೆ ಒಂದು ಚಿಕ್ಕ ಬಲೂನ್ ತಗೊಂಡೋಗಿ ಆ ವ್ಯಾಲ್ವ್ ನ ಸ್ವಲ್ಪ ಓಪನ್ ಮಾಡಿ ಕೊಡೋದು, ಮಗು ಚೆನ್ನಾಗಿ ಬೆಳವಣಿಗೆ ಆಗಿ ಮುಂದೆ ಅವ್ರು ದೊಡ್ಡವರಾದಾಗ ಸರ್ಜರಿನೋ ಅಥವಾ ಈ ಟಾವಿನ ಮಾಡಬಹುದು ತರ ಅವ್ರಿಗೆ ಆ ಟೈಮಲ್ಲಿ ಬರೀ ಬಲೂನ್ ಮಾಡಿ ಕೊಡ್ತೀವಿ, ಅದನ್ನ ಬಲೂನ್ ವ್ಯಾಲ್ವಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇಷ್ಟು ಆಪ್ಷನ್ಸ್ ಇರುತ್ತೆ.
0: ಎಸ್ ಸರ್, ಎಸ್ ಸರ್, ಅಂದ್ರೆ ಈ ಟಾವಿಗ್ ಮುಂಚೆ ಬೇರೆ ಯಾವ ರೀತಿ ಚಿಕಿತ್ಸೆ ಇತ್ತು ಸರ್? ಇದು ಆಲ್ಟರ್ ಇದು ಹೊಸದಾಗಿ ಬಂದಿರುತ್ತೆ, ಇದಕ್ಕೆ ಮುಂಚೆ ಏನಾದ್ರು ಬೇರೆ ಇತ್ತ?
1: ಮೊದಲು ಅದೇ ಓಪನ್ ಸರ್ಜರಿನೇ ಇದ್ದಿದ್ದು, ಕೆಲವರಿಗೆ ಈಗ ಈಗ ಇದು ಕೇಳಿದ್ರು, ನಾವು ಜನರಲ್ ಕಾರ್ಡಿಯಕ್ ಟಾಪಿಕ್ ತರ ಹೇಳಿದ್ವಿ ನಾವು ಇವಾಗ ಮೊದಲು ಈ ನಮ್ಮ ಚಿನ್ನಸ್ವಾಮಿ ಅವ್ರು ಕೇಳಿದ ಪ್ರಶ್ನೆಗೆ. ಬಟ್ ಇದು ಅವ್ರು ಹೇಳಿದ್ರು ತಡೆಗಟ್ಟಬಹುದಾ ಅಂತ. ಇದು ವಯಸ್ಸು ಒಂದು ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ, ಏಜ್ ಆಗ್ತಾ ಆಗ್ತಾ ಆಗ್ತಾ ವ್ಯಾಲ್ವ್ ಟೈಟ್ ಆಗೇ ಆಗುತ್ತೆ ಎಲ್ಲರಲ್ಲೂ. ಸೊ 75 ಯೂಶಲಿ ಮೊದಲೆಲ್ಲ 75 ಇಯರ್ಸ್ ಆದ್ಮೇಲೆ ಟೈಟ್ ಆಗ್ತಾ ಇತ್ತು, ಬಟ್ ಈಗ ಅವ್ರ ಜೊತೆಗೆ ಸ್ಮೋಕಿಂಗ್ ಮಾಡಿದ್ರೆ 10 ವರ್ಷ ಮುಂಚೆನೆ ಟೈಟ್ ಆಗ್ಬೋದು. ಸೊ ಒಂದು ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ ನಮ್ಮ ಸ್ಟ್ರೆಸ್ ಜೀವನ ಶೈಲಿಯಿಂದ, ಸ್ವಲ್ಪ ಒಂದು 5-6 ವರ್ಷ ಮುಂಚೆನೆ ಆ ವ್ಯಾಲ್ವ್ ಮೇಲೆಲ್ಲ ಕ್ಯಾಲ್ಸಿಯಂ ಕೂತ್ಕೊಂಡು ಟೈಟ್ ಆಗ್ತಿರ್ಬೋದು. ಸೊ ಮೊದಲು ಬರೀ ಓಪನ್ ಸರ್ಜರಿನೇ ಇದಕ್ಕೆ ಆಪ್ಷನ್ ಇದ್ದಿದ್ದು. ಕೆಲವರಿಗೆ ಓಪನ್ ಸರ್ಜರಿ ಮಾಡಿಸ್ಕೊಳಕ್ ಆಗದೆ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಇರೋಷ್ಟು ದಿನ ಇರಲಿ ಅಂತ ನಾವು ಕೆಲವರು ಸರ್ಜರಿ ಮಾಡಿದ್ರೆ ಇವತ್ತು ಅವಾಗ 1-2 ವರ್ಷ ಅವ್ರು ಇರೋರು, ಆಮೇಲೆ ಅವ್ರಿಗೆ ಇರಕ್ ಆಗ್ತಾ ಇರ್ಲಿಲ್ಲ. ಸೊ ಈಗ ಇದು ಬಂದಿರೋದ್ರಿಂದ ಇನ್ನೊಂದು ಆ ಒಂದ್ ಮನುಷ್ಯ 80 ವರ್ಷ ಮನುಷ್ಯನಿಗೆ ಇದು ಮಾಡಿದಾಗ ಇನ್ನೊಂದು 2 ವರ್ಷ ಲೈಫ್ ಚೆನ್ನಾಗಿ ಆರಾಮಾಗಿರ್ಲಿ ಅಂತ, ಅವ್ರು ಡಿಪೆಂಡೆಂಟ್ ಆಗದೆ ಇರಲಿ ಅಂತ ಇದು ಈ ಆಪ್ಷನ್ ಬಂದಿದೆ.
0: ಎಸ್ ಸರ್, ಎಸ್ ಸರ್, ಟಾವಿ ಕುರಿತು ಸರ್ ನಾ ಕೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ.
4: ಹಲೋ,
0: ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿ?
4: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಕೃಷ್ಣಮೂರ್ತಿ ಪುರಿನ್ ಮಾತಾಡ್ತಾ ಇದ್ದೀನಿ.
0: ಓಕೆ ನಾಗರಾಜ್ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
4: 89 ವರ್ಷ ನನಗೆ. 71ನೇ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಒಂದು ಅಯೋಟ ಡಿಪ್ರೆಸ್ ಮಾಡಿಸ್ಕೊಂಡೆ.
0: ಓಕೆ,
4: ಈಗ ನಾನು ನಂಗೆ ಪ್ರಾಬ್ಲಮ್ ಇಲ್ಲ, ಪ್ರತಿ ವರ್ಷಕ್ಕೂ ನಾನು ಇ ಕೋ ಮಾಡಿಸ್ತಾ ಇದ್ದೀನಿ, ಇಕೋ ಕರೆಕ್ಟ್ ಆಗಿದೆ. ಏನ್ ಮಾಡ್ಬೇಕು ಮುಂದೆ, ಏನೋ ಸಿಂಪ್ಟಮ್ ಸಿಂಪ್ಟಮ್ ಬರುತ್ತಾ ಮತ್ತೆ ರೀಪ್ಲೇಸ್ ಮಾಡ್ಬೇಕಾಗುತ್ತಾ ಗೊತ್ತಾಗಿಲ್ಲ. 17 ವರ್ಷ ಆಯ್ತು
0: ಮಾಡಿಸ್ತೀನಿ.
3: ನಮಸ್ಕಾರ, ನಿಮ್ಮ 89 ವರ್ಷ, ನಿಮ್ಮ ಜೊತೆ ಮಾತಾಡೋದೇ ನಮ್ಮ ಪುಣ್ಯ ಅನಿಸ್ತಾ ಇದೆ. ಅಷ್ಟು ಸ್ಪಷ್ಟವಾಗಿ ನೀವು ನೀವು ಹೇಳ್ತಾ ಇದ್ದೀರಾ. ಈ ಕಾಲದಲ್ಲಿ ಈ ಪೀಳಿಗೆನವರು ಅಷ್ಟು ವರ್ಷ ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ನಿಮ್ಮದು ಆಪರೇಷನ್ ಆಗಿ ನೀವು ತುಂಬ
0: 17 ಇಯರ್ಸ್
3: ಆಗಿ
4: ಚೆನ್ನಾಗಿ
3: ಮೇಂಟೈನ್ ಮಾಡ್ಕೊಂಡಿದ್ದೀರಲ್ಲ. ನೀವು ಬೇರೆಯವ್ರಿಗೆ ಹೇಳಬೇಕು ಯಾವ ಥರ ಮೇಂಟೈನ್ ಮಾಡಿ. ನಿಮ್ಮ ಜೀವನ ಶೈಲಿನೇ
0: ಉದಾಹರಣೆ
3: ಆಗುತ್ತೆ ಬೇರೆಯವ್ರಿಗೆ. ವರ್ಷಕ್ಕೊಂದ್ಸತಿ ಎಕೋ ಮಾಡ್ತಾ ಇರಿ. ವರ್ಷಕ್ಕೊಂದ್ಸತಿ ಎಕೋ
4: ಮಾಡ್ತಿಲ್ಲ. ಹಲೋ
3: ಹಲೋ ಹೇಳಿ.
4: ಯೋಗ ಅದು ಇದೇನು ಮಾಡ್ತಿರಲ್ಲ, ಬರೀ ಇದಾದ ಒಂದ್ 4 ಕಿಲೋಮೀಟರ್ ಕಾಲ ವಾಕಿಂಗ್ ಮಾಡ್ತೀನಿ. ಯಾವ್ದು ಬೀಚ್ ಎಷ್ಟೇ ಬೀಚ್ ಮಾಡ್ತೀನಿ ಅಷ್ಟೇ, ಇನ್ನೇನ್ ಮಾಡೋದಿಲ್ಲ. ಡಯಟ್ ಎಲ್ಲ ಮಾಮೂಲಿ ಡಯಟ್ ಐತಿ, ಡಯಟ್ ಅದು ಡಯಟ್. ಸೊ ಮನುಷ್ಯ ಆರೋಗ್ಯ ಎಲ್ಲ ಪರವಾಗಿಲ್ಲ, ಯಾವ್ದು ಯೋಚನೆ ಇಲ್ಲ, ಆರಾಮಾಗಿದ್ದೀನಿ.
3: ಹೇಳ್ದಂಗೆ ನೀವೇ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್, ಉದಾಹರಣೆ. ಯಾವ ತರ ನೀವು ಒಂದು ವ್ಯಾಲ್ವ್ ನ ಆಪರೇಷನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಹೆಂಗೆ ದೇಹನ ಮೇಂಟೈನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿದೀರಾ. ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರೆ ಹಂಗೆ ಮಾಡಿ, ಪೀರಿಯಾಡಿಕ್ ಹೆಲ್ತ್ ಚೆಕಪ್ ಮಾಡಿಸಿ ಅಷ್ಟೇ, ಇನ್ನೇನು ಬೇಡ.
0: ಸರ್ ನಾಗರಾಜ್ ಸರ್, ಒಂದು ವೈದ್ಯರು ಹೇಳಿದ್ದನ್ನ ತಾವು ಅನುಸರಿಸ್ತಾ ಇರೋದು ಒಂದು ಭಾಗ, ಹಾಗೇನೆ ನಿಮ್ಮ ಜೀವನ ಶೈಲಿ ಮೇಲೆ ನೀವು ನಿಯಂತ್ರಣ ಇಟ್ಕೊಂಡು ನಡೆಸ್ತಾ ಇದೆಯಲ್ಲ, ಅದು ಬಹಳ ಇನ್ನೊಂದು ಮುಖ್ಯವಾದದ್ದು. ಜೊತೆಗೆ ಈ 89 ವಯಸ್ಸು ಅಂದ್ರೆ ಧ್ವನಿ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ, ಅಸ್ಪಷ್ಟತೆ ಇರುತ್ತೆ ಧ್ವನಿಯಲ್ಲಿ. ತಾವು ಇನ್ನೂ ಸ್ಪಷ್ಟವಾಗಿ ಧ್ವನಿ ಇದೆ, ದೇಹವನ್ನು ಕೂಡ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಿ. ಸೊ ಎಸ್ ಸರ್, ಬಹುಶಃ ನೀವು ಸರ್ ಹೇಳದಂಗೆ ನೀವು ಕೂಡ ನಮಗೆ ಮಾದರಿ ಬೇರೆಯವ್ರಿಗೆ.
1: ಬೇರೆಯವ್ರಿಗೆ ಒಂದು ಒಳ್ಳೆಯ ಪಾಯಿಂಟ್ ಹೇಳಿದಾರೆ ಅಂದ್ರೆ ಅವರು
0: ಸರ್ ಸರ್
1: ಏನು ಸ್ಟ್ರೆಸ್ ಇಲ್ಲ ಅಂದ್ರಲ್ಲ, ಅದು ಅದು ಇಂಪಾರ್ಟೆಂಟ್. ಆ ಸ್ಟ್ರೆಸ್ ಇಲ್ಲದಕ್ಕೆ ಆರಾಮಾಗಿದ್ದಾರೆ. ಇನ್ನು ಅದು ಈಗಿನ ಇದರಲ್ಲಿ ಎಲ್ಲರಿಗೂ ಒತ್ತಡ, ಇಲ್ಲ ಯಾವ್ದೇ ಕೆಲಸದಲ್ಲಾದ್ರೂ ಒತ್ತಡ, ಮನೆಯಲ್ಲ ಒತ್ತಡ ಇರುತ್ತೆ, ಇವ್ರು ಯಾವ್ದೇ ಸ್ಟ್ರೆಸ್ ಇಲ್ಲ ನನ್ಗೆ ಅಂತ ಒಂದ್ ಪಾಯಿಂಟ್ ಅವರೇ ಹೇಳಿದ್ರು. ಸೊ ಅದನ್ನು ಒಂದು ಉದಾಹರಣೆ ತರ, ಒಂದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅಂತ.
0: ಶ್ರೀನಿಧಿ ಸರ್, ಸರಿ ನಾಗರಾಜ್ ಸರ್,
4: ಬೆಳಗ್ಗೆ ಒಂದು ರಾತ್ರಿ ಒಂದು, ಆಮೇಲೆ ಒಂದು ಎಕೋ ಟೆನ್ ಎವಿ 75 ತಗೊಳ್ತಾ ಇದೆ.
3: ಸಾಕು ಅಷ್ಟೇ, ಸಾಕು
4: ಸಾಕು ಅಷ್ಟೇ,
3: ಸಾಕು
0: ಸಾಕು.
4: ಅದಕ್ಕೆ ಸಿಂಪ್ಟಮ್ ಏನ ಬರುತ್ತೆ ಸರ್?
0: ಸಿಂಪ್ಟಮ್ಗಳ
4: ಬಂದ್ರೆ ನಮ್ಮ ಅಪ್ಪಲ ಹಾಸ್ಪಿಟಲ್ ಹತ್ರ ಇದೆ, ತಕ್ಷಣ ಹೋಗಿ ಏನ್ ಮಾಡ್ಬೇಕು
0: ಅಂದ್ರೆ ಏನು ಲಕ್ಷಣ?
1: ನಡೆದಾಗ ಸುಸ್ತಾದ್ರೆ, ನಿಮ್ಗೆ ಅದು ಹೇಳಿದಿವಲ್ಲ, ಸುಸ್ತಾದ್ರೆ ಅಥವಾ ತಲೆ ತಿರುಗಿ ಏನಾದ್ರು ಬಂದ್ರೆ, ಆವಾಗ ಹೋಗಿ ಹೇಗೋ ಹೆಕ್ಕೋ ಚೆಕ್ ಮಾಡ್ತಾ ಇದ್ದೀರಾ ವರ್ಷಕ್ಕೊಮ್ಮೆ? ಆವಾಗ ಈಗ ಇತ್ತೀಚೆಗೆ 1-3 ತಿಂಗಳು ಆಗಿತ್ತು ಮಾಡಿ, ಬಟ್ ಈಗ ಮತ್ತೆ ಆ ಸಿಂಪ್ಟಮ್ಸ್ ಬಂದ್ರೆ ಒಂದ್ ವರ್ಷವರೆಗೂ ವೇಟ್ ಮಾಡೋದು ಬೇಡ, ಆಗ್ಲೇ ಹೋಗಿ ಇನ್ನೊಮ್ಮೆ ಒಂದ್ಸಲ ಎಕೋ ಮಾಡಿಸ್ಕೊಳ್ಳಿ ಅಷ್ಟೇ.
4: ಸಿಂಪ್ಟಮ್ ಬಂದಾಗ
0: ರೀಪ್ಲೇಸ್ಮೆಂಟ್
1: ಇಲ್ಲ. ಇನ್ನ ನೆಕ್ಸ್ಟ್ ನೀವು ಏನ್ ವ್ಯಾಲ್ವ್ ಹಾಕಿದಾರ ನಿಮ್ಗೆ ನೆನಪಿದ್ಯಾ? ಅದು ಮೆಟಲ್ ವ್ಯಾಲ್ವ್ ಹಾಕಿದಾರ? ಮೆಟಲ್ ಹಾಕಿದಾರ ಬಯೋಪ್ರೋಸ್ಥೆಟಿಕ್ ವ್ಯಾಲ್ವ್? ಏನ್
4: ಪ್ಲಾಸ್ಟಿಕ್?
1: ಹಾ ಅದೇ. ಸೊ ನಿಮಗೆ ಈ ತರ ತೊಂದರೆ ಬಂದ್ರೆ, ನಮಗೆ ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಬಂದ್ರೆ, ನಾವು ನಿಮ್ಗೆ ಮತ್ತೆ ಓಪನ್ ಸರ್ಜರಿ ಮಾಡೋದ ಅವಶ್ಯಕತೆ ಇಲ್ಲ, ಈ ತರ ಟೈವಿ ತರ ಮಾಡಬಹುದು ತೊಂದರೆ ಬಂದ್ರೆ.
4: ಲೀಕೇಜ್ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರು, ಅದಕ್ಕೆ 15 ವರ್ಷದಿಂದ ಬರೋದಿಲ್ಲ ಸಾಮಾನ್ಯ, ಲೀಕೇಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು.
3: ಟಾವಿಗೆ ಮಾಡಬಹುದು, ಬಟ್ ದೇವ್ರ ದಯೆಯಿಂದ ಬರಬಾರ್ದು ಅಂತ ನಾವು ಪ್ರಾರ್ಥಿಸುತ್ತೇವೆ.
0: ನಾಗರಾಜ್ ಸರ್ ಥ್ಯಾಂಕ್ ಯು, ನಿಮ್ಗೆ ಆ ಸ್ಥಿತಿ ಬರ್ದಂಗಿರ್ಲಿ, ಹೀಗೆ ಸಂತೋಷವಾಗಿರಿ, ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ನೀವು. ಸೊ ನಿಮಗೆ ಖಂಡಿತವಾಗ್ಲೂ ರೀಪ್ಲೇಸ್ಮೆಂಟ್ ಅಥವಾ ಈ ತಾವಿ ಸ್ಥಿತಿ ಚಿಕಿತ್ಸೆ ತಗೊಳ್ಳೋ ಸ್ಥಿತಿ ಬರೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ.
3: ಯುವ ಪೀಳಿಗೆಗೆ ಉದಾಹರಣೆ ಆಗಿರ್ಬೇಕು, ಮಾದರಿ ಆಗಿರ್ಬೇಕು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ. ಎಸ್ ಸರ್, ಬಹುಶಃ ಈ ಥರದ ಚಿಕಿತ್ಸೆ ಫಲಕಾರಿಯಾದಾಗ, ಈ ಥರದ ನಿಮ್ಮ ಕ್ಲೈಂಟ್ಸ್ಗಳು ಚೆನ್ನಾಗಿ ಸಂತೋಷವಾಗಿದ್ದಾಗ ಎಷ್ಟು ಖುಷಿ ಕೊಡುತ್ತೆ ಸರ್?
3: ಹೌದು, ಭಾಳ ಸಂತೋಷ ಆಗುತ್ತೆ.
0: ಎಸ್ ಸರ್, ಎಸ್ ಸರ್, ಇವರೆಲ್ಲ ಮಾದರಿ ಆಗ್ತಾರೆ ಬೇರೆಯವರಿಗೆ. ನಮ್ಮ ಎಸ್ಪೆಷಲಿ ನೀವು ಹೇಳಂಗೆ ನಮ್ಮ ಈ ತಲೆಮಾರಿನ ಜನರಿಗೆ ಅವರೆಲ್ಲ ಮಾದರಿ ಆಗ್ತಾರೆ. ಇವತ್ತಿಗೆ 30 ವರ್ಷಕ್ಕೆ 40 ವರ್ಷಕ್ಕೇನೆ ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಬಹುಶಃ ನೀವು ಹೇಳಿದಂಗೆ ನಮ್ಮ ಜೀವನ ಶೈಲಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಜೀವನ ಶೈಲಿಯ ಜೊತೆ ಇಡೀ ಪೊಲ್ಯೂಷನ್, ಈ ಪ್ರಕೃತಿಯ ಪೊಲ್ಯೂಷನ್ ಆಗ್ಬಿಡ್ತಾ ಇದೆಯೇನೋ ಅಂತ ಭಯ ಕೂಡ ಹಾಕ್ತಾ ಇದೆ. ತಿನ್ನೋ ಆಹಾರ ಕೂಡ ಪೊಲ್ಯೂಷನ್ ಆಗತ್ತೆ ಅಂತ. ಎಸ್ ಸರ್, ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಾಗ ಸೊ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳು ಕೂಡ ನಮ್ಮ ಹತ್ರ ಇದೆ. ಸೊ ಆ ಚಿಕಿತ್ಸೆಯಲ್ಲಿ ಒಂದು ಟಾವಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಈ ಟಾವಿಯ ಏನು ಕಾರ್ಯವಿಧಾನ, ಏನು ಇದು ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಇದ್ರ ಮಹತ್ವದ ಕುರಿತು ತಾವು?
3: ಟ್ಯಾವಿ ಏನಂತ ಹೇಳಿದ್ರೆ ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್, ಕಾಲಿನ ಮುಖಾಂತರ ಹೋಗ್ಬಿಟ್ಟು ಅದನ್ನು ಅಯೋಟಿಕ್ ವ್ಯಾಲ್ ರಿಪ್ಲೇಸ್ ಮಾಡ್ತೀವಿ. ಈ ಒಂದು ಪ್ರೊಸೀಜರ್ನ ಫಸ್ಟ್ ಡಾಕ್ಟರ್ ಅಲೆನ್ ಕ್ರಿಬಿಯರ್ ಅಂತ ಫ್ರಾನ್ಸ್ ಅವರು, ಅವರು ಕನ್ಸೆಪ್ಚುಲೈಸ್ ಮಾಡಿ ಅವ್ರ ಟೀಮ್ ಡೆವಲಪ್ ಮಾಡ್ತು. ಏನಕ್ಕೆ ಅಂತಂದರೆ ಯುರೋಪ್ನಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಏಜ್ ಆಗಿರೋರು ಇರ್ತಾರೆ. ಒಂದು ಅಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗೆ ಅಂದರೆ ಪೀಪಲ್ ಆರ್ ಇಂಡಿಪೆಂಡೆಂಟ್, ದೇ ಗೋ ಟು ಇದು ಬೈ ಗ್ರಾಸರೀಸ್ ದೆಮ್ಸೆಲ್ಸ್, ಮನೆಗೆ ಬರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಸೋಷಿಯಲ್ ಸಪೋರ್ಟ್ ಅಷ್ಟಿರಲ್ಲ. ಸೊ ಅದು ವಯಸ್ಕರಲ್ಲಿ ಏನಾಗ್ತಾ ಇತ್ತು, ತುಂಬ ಬೆಡ್ಡಿಡನ್ ಆಗಿಬಿಟ್ರೆ ಅವ್ರಿಗೆ ಹೆಂಗೆ ಆಪರೇಷನ್ ಮಾಡೋದು, ಆಪರೇಷನ್ ಮಾಡಿ ಸಕ್ಸಸ್ ಆಗಲ್ಲ, ಹೈ ರಿಸ್ಕ್ ಆಪರೇಷನ್ ಆಗುತ್ತೆ. ಅವಾಗ ಅವ್ರೇನು ಅನ್ಕೊಂಡ್ರು ಕಾಲಿನಿಂದನೇ ಹೋಗ್ಬಿಟ್ಟು ನಾವು ಆ ವ್ಯಾಲ್ನ ಒಂದು ಅಲ್ಲಿ ಏನು ಹಳೆ ವ್ಯಾಲ್ವ್ ಇರುತ್ತೆ ಅದನ್ನ ಅದ್ರ ಬದಲು ಬೇರೆ ವ್ಯಾಲ್ನ ಅದ್ರ ಪಕ್ಕದಲ್ಲಿ ಕೂರಿಸಿದ್ರೆ ಎಷ್ಟು ಉಪಯೋಗ ಆಗ್ಬೋದಲ್ವಾ ಅಂತ ಕನ್ಸೆಪ್ಚುಯಲ್ ಇದು ಮಾಡಿ ಡೆವಲಪ್ ಮಾಡಿದ್ರು. ಅದು ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಯಿತು, ಸ್ಕಿಲ್ಸ್ ಇಂಪ್ರೂವ್ ಆಯಿತು. ಇವಾಗ ಹೆಂಗೆ ಅಂದರೆ ಕಾಲಿನ ರಕ್ತನಾಳದಲ್ಲಿ ನಾವೇನು ಮಾಡ್ತೀವಿ, ಒಂದು ಪಿನ್ ಗಾತ್ರದಲ್ಲಿ ಇಂಜೆಕ್ಷನ್ ಕೊಡ್ತೀವಲ್ಲ ರಕ್ತನಾಳಕ್ಕೆ, ಆ ಥರ ಒಂದು ಇಂಜೆಕ್ಷನ್ ನೀಡ್ಲಲ್ಲಿ ಫಸ್ಟ್ ಒಂದು ಪಂಕ್ಚರ್ ಮಾಡ್ತೀವಿ, ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಸೆಲ್ಡಿಂಗ ಟೆಕ್ನಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಇವಾಗ ಪ್ರೋಗ್ಲೈಡ್ ಅಂತ ಸ್ಟಿಚಸ್ ಬಂದಿದೆ, ಸ್ಟೇಪಲ್ ಹೆಂಗೆ ಮಾಡ್ತೀವಿ ಪೇಪರ್ಗೆ ನಾವು, ಸ್ಟಿಚಸ್ ಬಂದಿದೆ, ಅದನ್ನು ಪ್ರೋಗ್ಲೈಡ್ ಅಂತ ಹಾಕ್ಬಿಟ್ಟು ಆ ಒಂದು ಸಣ್ಣ ರಂಧ್ರ ಏನಿರುತ್ತೆ ದೊಡ್ಡದು ಮಾಡಿ ಅರೌಂಡ್ 6 to 8 millimeters ಅಷ್ಟು ದಪ್ಪದೊಂದು ಟ್ಯೂಬ್ ಹಾಕೊಳ್ತೀವಿ. ಫಸ್ಟ್ ನಿಮ್ಮ ಕೈಯಲ್ಲಿರೋ ಪೆನ್ ಮೇ ಬಿ 12 millimeters ತಿಕ್ಕದು, ಅದನ್ನೋಡಿ 8 to 9 millimeters ದಪ್ಪದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮುಖಾಂತರ ಇವಾಗ ವ್ಯಾಲ್ವ್ ಅಂತ ಏನು ಹೇಳ್ತೀವಿ ಅದನ್ನ ಕ್ರಿಂಪ್ ಮಾಡ್ತಾರೆ. ಕ್ರಿಂಪ್ ಮಾಡಿ ಡೆಲಿವರಿ ಸಿಸ್ಟಮ್ಸ್ ಇರುತ್ತೆ, ಅದನ್ನ ಸ್ಪೆಷಲೈಸ್ಡ್ ವೈರ್ಸ್ ಮೂಲಕ, ಯಾಕೆಂದ್ರೆ ಅದು ನಾವು ಒಂದು ಪಾತ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಅದು ಹಾರ್ಟಲ್ಲಿ ಎಲ್ಲಿ ಕರೆಕ್ಟಾಗಿ ಪ್ರಿಸಿಷನ್ ಆಗಿ ಡಿಪ್ಲಾಯ್ ಮಾಡಬೇಕು ಅಂದ್ರೆ ಒಂದು ವೈರ್ ಮುಂಚೆ ಡಿಪ್ಲಾಯ್ ಮಾಡಬೇಕು. ಆ ವೈರ್ ಒಂಥರ ರೈಲ್ ತರ, ರೈಲಿಂಗ್ ತರ ಹೆಲ್ಪ್ ಆಗುತ್ತೆ. ಹಿಂಗೆ ಒಂದು ಬುಲೆಟ್ ಟ್ರೈನ್ ಹೋಗುತ್ತೆ ಒಂದು ರೈಲ್ ಮೇಲೆ, ಅದೇ ತರ ಇದು ವ್ಯಾಲ್ನ ತಗೊಂಡೋಗಿ ಪ್ರಿಸಿಷನ್ ಅಪ್ ಟು 0.5 millimeter ಡೆಪ್ತ್ ಪ್ರಿಸಿಷನ್ ನೋಡಿಕೊಂಡು ಹಾರ್ಟಲ್ಲಿ ಡಿಪ್ಲಾಯ್ ಮಾಡ್ಬಿಡ್ತೀವಿ. ಅದನ್ನ ಟ್ಯಾವಿ ಅಥವಾ ಟ್ಯಾವರ್ ಅಂತ ಹೇಳ್ತಾರೆ.
0: ಸೊ ಇದು ಬಹಳ ಈಗ ಮಹತ್ವವನ್ನ ಪಡ್ಕೊಂಡಿದೆ ಈ ಪ್ರಸ್ತುತ ಸ್ಥಿತಿಯಲ್ಲಿ ಸರ್. ಇದ್ರ ಬಗ್ಗೆ ಮತ್ತಷ್ಟು ಮುಂದುವರಿಸ್ತೀನಿ ಸರ್, ಒಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ. ಹಲೋ
5: ಸರ್, ನಮಸ್ತೆ.
0: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
5: ನನ್ನ ಹೆಸರು ದರ್ಶನ್ ಆರ್ ಅಂತ, ನಾನು ಸೋಮೇಶ್ವರಪುರದಿಂದ ಮಾತಾಡ್ತಿದ್ದೇನೆ.
0: ಓಕೆ ದರ್ಶನ್ ಅವರೇ, ತಮ್ಮ ಪ್ರಶ್ನೆ ಕೇಳಿ
5: ಸರ್. ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗಿನ ವಯಸ್ಸಲ್ಲಿರೋದು ಇವಾಗಿನ ಯೂತ್ ಪೀಳಿಗೆಯಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇವಾಗ ವೃದ್ಧರಾಗಿರ್ಬೋದಿಲ್ಲ, ನಮ್ಮಂತ ಇವಾಗಿನ ಯೂತ್ ಯೂತ್ಫುಲ್ ಆಗಿರ್ಬೋದು, ಅಂದ್ರೆ 20, 25, 30 ಈ ತರ ವಯಸ್ಸಿನ ಆಗಿರ್ಬೋದಿಲ್ಲ, 10-15 ವರ್ಷ ಈ ತರದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಅಂದ್ರೆ ಇವಾಗಿನ ಇವಾಗ 15 ವರ್ಷ ದಾಟ್ತಿದಂಗ ಸರ್, ಇವಾಗ ಮಕ್ಕಳು ಗುಡ್ಕ ಐಟಮ್, ಬೀಡಿ, ಸಿಗರೇಟ್ ಈ ತರದ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಮತ್ ಇವಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇದಕ್ಕೆ ನಾವು ಯಾವ ರೀತಿ ಏನಾದ್ರು ಒಂದು ಸಜೆಸ್ಟನ್?
0: ಓಕೆ ಓಕೆ,
3: ನಮಸ್ಕಾರ. ಇವಾಗ ಸಜೆಷನ್ಗಿಂತ ನಮ್ದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ದ ಸೊಸೈಟಿ. ಇವಾಗ ಒಬ್ಬ ಎಲ್ಲರಿಗೂ ಗೊತ್ತು, ಗುಟ್ಕಾ ತಪ್ಪು, ಬೀಡಿ ಸೇದೋದು ತಪ್ಪು, ಡ್ರಗ್ಸ್ ತಗೊಳ್ಳೋದು ತಪ್ಪು. ಇವಾಗ ಆಲ್ಕೋಹಾಲ್ ಬಾಟ್ಲ್ ಮೇಲೆ ಅದು ಪಾಯ್ಸನ್ ಅಂತ ಬರೆದಿರ್ತಾರೆ, ಸಿಗರೇಟ್ ಪ್ಯಾಕೆಟ್ ಮೇಲೆ ಅದು ಪಾಯ್ಸನ್ ಅಂತ ಇರುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಇರುತ್ತೆ. ಅದನ್ನು ಅವರು ಬಂಡ್ ಧೈರ್ಯನೋ ಅಥವಾ ಒಂದು ಅರೋಗೆನ್ಸಿಂದನೋ ಅಹಂಕಾರದಿಂದನೋ ಸೇವಿಸ್ತಾರೆ. ಇವಾಗ ಅವ್ರಿಗೆ ಯಾವ ಥರ ಹೇಳೋದು ನಾವು?
0: ಎಸ್,
3: ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಇವಾಗ ಪೇರೆಂಟ್ಸ್ ಮಾತು ಯಾರು ಕೇಳಲ್ಲ ಇವಾಗ ಮಕ್ಕಳು. ಹಂಗಾಗ್ಬಿಟ್ಟು ಈವನ್ ನನಗೂ ಅಷ್ಟೇ, ಇವಾಗ ಅದನ್ನ ಒಂದು ಸಮಾಜದ ಬಗ್ಗೆ ನೋಡಿದಾಗ ಇವಾಗ ಯಾರು ಹೇಳಬೇಕು, ಟಿ ವಿನವ್ರು ಹೇಳಬೇಕಾ, ದೂರದರ್ಶನವ್ರು ಹೇಳಬೇಕಾ, ಎಫ್ ಎಮ್ ರೇಡಿಯೋನವ್ರು ಹೇಳಬೇಕಾ, ಅಥವಾ ಪಕ್ಕದಲ್ಲಿರೋ ಪೊಲೀಸ್ನವ್ರವ್ರಿಗೆ ಒಂದು ಕೋಲ ಹೊಡೆದು ಹೇಳಬೇಕಾ ಅದು ಅಂತ ಅಂದ್ಕೊಳ್ತೀನಿ. ಬಟ್ ಅವೆಲ್ಲ ನಡೆಯಲ್ಲ. ಇವಾಗ ನೀವೇ ನೋಡಿದಿರಾ, ಪೊಲೀಸ್ನವ್ರು ಯಾರಿಗಾದ್ರು ಬೈದರೆ ಅವ್ರನ್ನೇ ವಿಲನ್ ಮಾಡ್ತಾರೆ ಮೀಡಿಯಾದಲ್ಲಿ.
0: ಈಗ ಸ್ವಯಂ ನಾವೇ ಜಾಗೃತ ಆಗಬೇಕು.
3: ಚೇಂಜ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಪೀಪಲ್. ನಮ್ಮ ನಮ್ದು ದೇಶ ಆಗಲಿ, ಆರೋಗ್ಯ ಆಗಲಿ ಮುಂದುವರಿಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದ ಲೀಡ್, ದ ಯಂಗ್ಸ್ಟರ್ಸ್ ಹ್ಯಾವ್ ಟು ಟೇಕ್ ದ ಲೀಡ್.
0: ಅಲ್ಲ, ನೀವು ಭಾಳ ಒಂದು ಅದ್ಭುತವಾಗಿ ಹೇಳಿದ್ರಿ, ಪ್ರಜಾಪ್ರಭುತ್ವ ಅಂತ. ಬಹುಶಃ ರಾಜರ ಆಡಳಿತದಲ್ಲಿ ರಾಜ ಹೇಳ್ದಂಗೆ ಪ್ರಜೆಗಳು ನಡಿಬೇಕಾಗಿತ್ತು, ಅನುಸರಿಸಬೇಕಾಗಿತ್ತು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಳ್ದಂಗೆ ಸರ್ಕಾರ ಕೇಳಬೇಕಾಗತ್ತೆ. ಸೊ ಅದನ್ನು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಅಂತ. ಅಂದರೆ ಪ್ರಜೆಗಳು ಜಾಗೃತರಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರವನ್ನು ತಲುಪಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ಶುರುವಾಗಬೇಕು ಅಂತ, ಬದಲಾವಣೆ ಪ್ರಜೆಗಳಿಂದನೇ ಅಥವಾ ಇಂಡಿವಿಜುವಲ್ ಇಂದನೇ ಶುರುವಾಗಬೇಕು ಅಂತ ಹೇಳ್ತಾ ಇದ್ದೀರಿ.
3: ದೇ ವಿಲ್ ದೇ ಹ್ಯಾವ್ ಟು ಡಿಟರ್ಮಿನ್ ಇವಾಗ ನಮ್ಮ ದೇಶದ ಮುಂದೆ ಫ್ಯೂಚರ್ ಆಗಲಿ, ನಮ್ಮ ಹೆಲ್ತ್ ಫ್ಯೂಚರ್ ಆಗಲಿ, ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್.
0: ಎಸ್ ದರ್ಶನ್ ಅವರೇ, ಅದು ನಮ್ಮ ಆರೋಗ್ಯದ ಸ್ಥಿತಿ ಆಗಲಿ, ನಮ್ಮ ಸಮಾಜದ ಸ್ಥಿತಿ ಆಗಲಿ ಸರಿ ಹೋಗಬೇಕು ಅಂತ ಅಂದರೆ ಸಾರ್ವಜನಿಕರು ಅಂದರೆ ನಾನು ನೀವು ಇಂಡಿವಿಜುವಲ್ಸ್ ಸರಿ ಹೋಗಬೇಕಾಗತ್ತೆ. ಆವಾಗ ಮಾತ್ರ ದೇಹನೂ ಸರಿ ಹೋಗುತ್ತೆ, ರಾಷ್ಟ್ರನೂ ಸರಿ ಹೋಗುತ್ತೆ. ಆಗ್ಬೋದಾ?
5: ಸರಿ ಸರ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳ್ತಾರೆ, ಇದ್ರ ಬಗ್ಗೆ ಮುಂದುವರಿಸ್ತೀನಿ. ಎಸ್ ದರ್ಶನ್ ಅವರು ಹೇಳಿದ ಒಂದು ಪ್ರಶ್ನೆ ನನಗೂ ಒಮ್ಮೊಮ್ಮೆ ಏನದು, ಕೆಲವುದು ಈ ಕೆಟ್ಟ ಚಟಗಳಿಂದ ಆಗುವಂಥದ್ದು ಒಂದು ಭಾಗ, ಆದರೆ ಕೆಲವು ಪಾಪ ಅವನಿಗೇನೂ ಇರಲಿಲ್ಲ, ಒಳ್ಳೆಯ ಹ್ಯಾಬಿಟ್ ಇತ್ತು, ಕೆಟ್ಟ ಹ್ಯಾಬಿಟ್ ಇರಲಿಲ್ಲ, ಅವನು ಚಿಕ್ಕ ಹುಡುಗ, ಸೊ ಆದರೂ ಹೀಗಾಯಿತು, ಈ ಥರದ್ದು ಯಾಕೆ ಆಗುತ್ತೆ ಸರ್?
1: ಒಂದು ಫ್ಯಾಮಿಲಿ ಹಿಸ್ಟ್ರಿ, ಸೊ ಮೇನ್ ಜೆನೆಟಿಕ್ ಅಂತ ತಗೊಳ್ತೀವಿ. ಸೊ ಇತ್ತೀಚೆಗಷ್ಟೇ ನಾವೊಬ್ರು 21-year-old ಹುಡುಗನ ಮೇಲೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಅವ್ರು ಹಾರ್ಟ್ ಅಟ್ಯಾಕ್ ಬಂದರು. ಅವ್ರ ತಂದೆಗೂ ನಾವೇ, ನಮ್ಮ ಟೀಮ್ ನಾವು ಸರ್ವೆ ಮಾಡ್ಕೊಟ್ಟಿದ್ವಿ. ಅವ್ರು 47 ಇದ್ದಾಗ, ಈಗ ಅವ್ರು 50. ಸೊ ಅವ್ರಿಗೂ ಅವ್ರ ತಂದೆ ಕೂಡ ಏನು ಸ್ಮೋಕ್ ಇಲ್ಲ, ಡ್ರಿಂಕ್ ಇಲ್ಲ, ಆದ್ರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ 47 ವಯಸ್ಸಿಗಾಯ್ತು. ಪಾಪ ಅವ್ರ ಮಗಂಗೆ 21 ವಯಸ್ಸಿಗಾಯ್ತು ಅದಿದ್ದು ಅಂತ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಈ ಒಂದು ಇವೆಲ್ಲ ಈ ಏಜ್ ಇದು ಎಲ್ಲ ಒಂದು ಅದ ಕಾರಣ. ನಮ್ಗೆ ಒಳಗೆ ಕೊಲೆಸ್ಟ್ರಾಲ್ ಇತ್ತು ಅವ್ರಿಗೆ ಜಾಸ್ತಿ, ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇತ್ತು. ಬಟ್ ಅದನ್ನ ನಾವು ಅದಕ್ಕೆ ಹೇಳ್ತೀವಿ, ಈಗ 20 ವರ್ಷದಿಂದಲೇ ನಮ್ದು ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡಿ ಅಂತ. ಸೊ ಎಲ್ಲಾ ತರದ್ ಕೆಟ್ಟ ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು, ಅದರಲ್ಲಿ 5 ಅಂಶ ಕೊಲೆಸ್ಟ್ರಾಲ್ ವೆರೈಟಿ ಇರುತ್ತೆ. ಅಷ್ಟು ಒಂದ್ಸಲ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದ್ರು ಅಂತ. ಬಟ್ ಅವಾಗ ಏನಾದ್ರು ನಾವು ಜಾಸ್ತಿ ಇದ್ರೆ ಸ್ವಲ್ಪ ಮಾತ್ರೆ ಕೊಟ್ಟು ಇದನ್ನ ಪ್ರಿವೆಂಟ್ ಮಾಡಬಹುದಾ ಇಲ್ವಾ ಅಂತ ನಾವು ಡಿಸ್ಕಸ್
0: ಮಾಡ್ಬೋದು. ಮುಂದುವರಿಸ್ತೀನಿ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
6: ನಮಸ್ಕಾರ ಸರ್, ಶ್ರೀರಾಮಪುರ ತಾಲೂಕು ಸೋಸ್ಲೆಯಿಂದ ಎಸ್ ಮಹಾದೇವ ಸೆಟ್ರು ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ.
0: ಮಹಾದೇವ ಸೆಟ್ರೆ, ತಮ್ಗೆ ಎಷ್ಟು ವಯಸ್ಸು?
6: 78 ಸರ್.
0: 78, ಇನ್ನೊಂದು ಮಾಡಲ್ಲ. ಹೇಳಿ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
6: ನಮ್ಮ ಹಿರಿಯ ನಾಗರಿಕ ಯಾವ ರೀತಿ,
0: ಸ್ವಲ್ಪ ಧ್ವನಿ ಕಟ್ ಆಗ್ತಾ ಇದೆ. ಮಹಾದೇವ ಸೆಟ್ರೆ, ತಾವು ಕೇಳಿಸ್ಕೊಂಡಿದ್ದು ನಾನು ಅರ್ಥ ಮಾಡ್ಕೊಂಡಿದ್ದು ಸರ್ನ ಕೇಳ್ತೀನಿ, ಅಂದರೆ ತಮ್ಮ ಹಿರಿಯ ನಾಗರಿಕರು ಹೇಗೆ ಆರೋಗ್ಯ ಜಾಗೃತಿಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ದಂಗಿತ್ತು ಅವರು ಸರ್. ಹೇಗೆ ನಮ್ಮ ಹಿರಿಯರು ಈ ಎಸ್ಪೆಷಲಿ 78 ವರ್ಷದವರು ಹೇಗೆ ಜಾಗೃತರಾಗಬೇಕು?
3: ಈಗ 78 ವರ್ಷದವರು 80 ವರ್ಷದವರು ಇವಾಗ ಅವರು ಒಂದು ಆವಾಗೇನು ವಾತಾವರಣ ಇತ್ತು, ಅವರು 50 ವರ್ಷದವರಾಗಿದ್ದ 60 ವರ್ಷದಾಗಿದ್ದಾಗ ಆ ಥರ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಅವರು ಇವತ್ತಿಂದ ಆರೋಗ್ಯವಾಗಿರ್ತಾರೆ. ಒಂದು ಅದ್ರ ಬಗ್ಗೆ ಅವರು ಅವೇರ್ನೆಸ್ ಮೂಡಿಸ್ಬೇಕು. ಇವಾಗ ಅವ್ರ ಕಾಲದಲ್ಲಿ ಯಾವ ತರ ಆಹಾರ ಪದ್ಧತಿ ಇತ್ತು, ಯಾವ ತರ ಅವ್ರು ನಡೀತಾ ಇದ್ರು, ಯಾವ ತರ ಅವ್ರ ಜೀವನ ಶೈಲಿ ಇತ್ತು, ಅದೊಂದು ಅವೇರ್ನೆಸ್ ಮೂಡಿಸಿ ಬೇರೆ ಒಂದು ಯಂಗ್ಸ್ಟರ್ಸ್ಗೆ, ಯುವ ಪೀಳಿಗೆ ಅವ್ರು ಮಾದರಿ ಆಗ್ಬೇಕು. ಅವ್ರನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆಯವ್ರಿಗೆ ಹೇಳ್ಬೇಕು, ನೋಡಿ ಈ ತರ 78 ವರ್ಷ 80 ವರ್ಷದವ್ರ ಇವಾಗ ಅವರ ಪಾಡಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಿನ 40 ವರ್ಷದವ್ರು ಇವಾಗ 20 ವರ್ಷ ಆದ್ಮೇಲಾದ್ರೂ ಹಿಂಗೆ ಇರಬೇಕು ಅಂದ್ರೆ ಏನೇನು ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿ ಹೇಳ್ಬೇಕು. ಇವ್ರಿಗೂ ಅಷ್ಟೇ, ಇವಾಗ 80 ವರ್ಷ ಆಯ್ತು ನನ್ಗೆ ಇನ್ನೇನು ಬೇಡ ಅಂತ ಇವರು ಅವ್ರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ಏನು ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು
0: ಸರ್. ಏನು ಗಿವ್ ಅಪ್ ಮಾಡಬಾರ್ದು, ಮುಗಿತು, ನನ್ನ ವಯಸ್ಸಾಯ್ತು ಅನ್ನೋ ಮನಸ್ಸಲ್ಲೂ ಕೂಡ ನೀವು ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಆಗ ಮತ್ತೆ ಸಿಟ್ರ ಲೈನಲ್ಲಿ ಇದ್ದಾರೆ ಅನ್ಕೋತೀನಿ.
6: ಹಲೋ,
0: ಹಾ ಹಾ ಹಾ, ಓಕೆ. ಅದೇ ಹೇಳ್ತಾ ಇದ್ರು, ಅದೇ ಹೇಳ್ತಾ ಇದ್ರು, ಬಹುಶಃ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಮೋಸ್ಟ್ಲಿ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ, ನಿಮ್ಗೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣಿಸುತ್ತೆ. ಓಕೆ ಓಕೆ, ಸ್ಥಳ ಬದಲಾವಣೆ ಮಾಡಿ, ಹಾಗೆ ರೇಡಿಯೋ ಆನ್ ಮಾಡ್ಕೊಂಡು ಕೇಳಿ, ನಾನು ಅವ್ರು ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
6: ಅದೇ
3: ನೀವು ಇವಾಗ ಮೇಂಟೈನ್ ಮಾಡ್ಕೊಂಡು ಹೆಂಗೆ ಬರ್ತಾ ಇದ್ದೀರಾ ಹಂಗೆ ಮುಂದುವರಿಸಿ ಅಷ್ಟೇ.
0: ಅಂದ್ರೆ ಈಗ 78 ವರ್ಷ ಆದ್ರೂ ಈ ಸ್ಪಷ್ಟವಾಗಿ ಈ ಲೌಡ್ ಆಗಿ ಇರುವಂತ ಧ್ವನಿ ಏನಿದೆಯಲ್ಲ ಇದು, ಇದ್ರ ಅರ್ಥ ನೀವು ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಅಂತ. ಹಾಗಾಗಿ ಅದನ್ನೇ ಅನುಸರಿಸಿ ಅಂತ ಹೇಳ್ತಾ ಇದಾರೆ. ಸೊ ನೀವೇನು ಡಯಟ್ ಮಾಡ್ತಾ ಇದ್ರೆ ಅದನ್ನ ಅನುಸರಿಸಿ, ಜೊತೆಗೆ ಅದನ್ನ ಅನುಸರಿಸಲಿಕ್ಕೆ ನಿಮ್ಮ ಯುವ ಪೀಳಿಗೆಗೂ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಇದಾರೆ.
6: ವಯಸ್ಸಾದವರಲ್ಲಿ
1: ತುಂಬಾ ಇಂಪಾರ್ಟೆಂಟ್ ಬೀಳೋದು. ಸೊ ಅವರು ಬಚ್ಚಲ ಮನೆಗೆ ಹೋಗುವಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋದು. ಸಡನ್ ಬಿದ್ದಾಗ ಯೂಶಲಿ ಬೋನ್ ಎಲ್ಲ ವೀಕ್ ಆಗಿರುತ್ತೆ, ಏಜ್ ಆಗ್ತಾ ಯಾರಿಗೆ ಆದ್ರೂ. ಸೊ ಫ್ರಾಕ್ಚರ್ಸ್ ಆಗೋದು ಕಾಮನ್. ಸೊ ಅದರಿಂದ ನಾನ್ ವಯಸ್ಸಕ್ಕರಿಗೆ ಹೇಳೋದಂದ್ರೆ, ಸ್ವಲ್ಪ ಈ ಬಾತ್ರೂಮ್ ಹೋಗುವಾಗ ಆಚೆ ನಡೆಯುವಾಗ ಎಡುವುದು ಜಾರದ್ನ ಸ್ವಲ್ಪ ಮೊದಲೇ ಮುನ್ನೆಚ್ಚರವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ. ಸೊ ಬಿದ್ದಾಗ ತಲೆಗೇಟ್ ಆಗೋದು ಫ್ರಾಕ್ಚರ್, ಅದು ತುಂಬಾ ಕಾಮನ್ ಫಾಲ್ಸ್.
0: ಈ ಮೂಲಕ ಸರ್ ಹೇಳಿದ್ದು ನಿಮಗೆ ಮತ್ತೆ ವಯಸ್ಸಾದವ್ರಿಗೆ ಸ್ವಲ್ಪ ಜಾಗೃತಿ ವಹಿಸಲೇಬೇಕಾದ ವಿಚಾರ ಅಂದ್ರೆ, ನಡೆಯುವಾಗ ಅದ್ರ ವಿಶೇಷವಾಗಿ ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೆಜ್ಜೆಗಳನ್ನ ಇಡಬೇಕು, ನೋಡ್ಕೊಂಡು ಇಡಬೇಕು. ಅದೇ ಹೆಚ್ಚು ಸಮಸ್ಯೆಗಳಾಗೋದು, ವಯಸ್ಸಾದ ಮೇಲೆ ಜಾರು ಬಿದ್ದು ಬೀಳುವಂಥದ್ದು, ಎಡವು ಬೀಳುವಂಥದ್ದೇ ಹೆಚ್ಚಿನ ಸಮಸ್ಯೆಗಳಾಗೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಆರೋಗ್ಯದ ಬಗ್ಗೆ, ಪಥ್ಯದ ಬಗ್ಗೆ ಅಥವಾ ಡಯಟ್ ಬಗ್ಗೆ ನೀವು ಆಲ್ರೆಡಿ ಅನುಸರಿಸ್ತಾ ಇದ್ರಿ. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಯಟಿಷಿಯನ್ಸು ಇನ್ನು ಹೋಗ್ತಾ ಇರ್ತೀರಿ ನೀವು ಅವ್ರ ಜೊತೆ, ನಿಮ್ಮ ರೆಗ್ಯುಲರ್ ಡಾಕ್ಟರ್ ಜೊತೆ ಕೇಳಿದ್ರು ಕೂಡ ಹೇಳ್ತಾರೆ. ಆದರೆ ಮುಖ್ಯವಾಗಿ ಬಾತ್ರೂಮು, ವಾಶ್ರೂಮು ಅಥವಾ ನಡೆಯುವಾಗ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ, ಧನ್ಯವಾದ,
3: ಧನ್ಯವಾದಗಳು.
0: ಎಸ್ ಸರ್, ಎಸ್ ಸರ್, ಸಾಕಷ್ಟು ಮಾಡೆಲ್ಸು ನಮ್ಮ ಮುಂದೆ ಇದ್ದಾರೆ. ಸಾಕಷ್ಟು ಜನ ಈಗ ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತೀವೋ, ಹಾಗೆಯೇ ಅದರಿಂದ ಎಚ್ಚೆತ್ತುಕೊಂಡು ಒಂದು ಒಳ್ಳೆ ಜೀವನ ಶೈಲಿಯನ್ನು ನಡೆಸ್ತಾ ಇರೋರು ಕೂಡ ಇದ್ದಾರೆ. ಸೊ ಎರಡೂ ನಮ್ಮಲ್ಲೇ ಇದೆ, ನಾವು ಯಾವುದನ್ನು ನೋಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ. ಸೊ ಖಂಡಿತ ಸರ್. ಎಸ್ ಸರ್, ಇವೆಲ್ಲವೂ ನೋಡಿದಾಗ ಏನಿವೆ, ಅವರು ಆರೋಗ್ಯವನ್ನು ಜಾಗೃತಿ ವಹಿಸಿದ್ರು, ವಹಿಸ್ತಾನೆ ಇಲ್ದನು ಸಮಸ್ಯೆಗಳು ಬಂತು ಅಂತ ಅನ್ಕೊಳ್ಳೋಣ. ಈಗ ತಾವು ಹೇಳಿದ್ರಿ ಟಾವಿ ಬಗ್ಗೆ, ಚಿಕಿತ್ಸೆ ಬಗ್ಗೆ ಹರ್ಷ ಸರ್ ಹೇಳ್ತಾ ಇದ್ರು. ಸರ್, ಈ ಚಿಕಿತ್ಸೆ ತಗೊಳ್ಳುವಾಗ ಶ್ರೀನಿಧಿ ಸರ್, ಏನಾದರೂ ಅಡ್ಡಪರಿಣಾಮಗಳು, ಸಮಸ್ಯೆಗಳು ಏನಾದರೂ ಆಗ್ಬೋದಾ?
1: ಆಗ್ಬಹುದು
0: ಬೇರೆ ಕಂಪ್ಯಾರಿಟಿವ್ಲಿ.
1: ಅದೇ ಅಂದ್ರೆ ರಿಸ್ಕ್ ಎನಿ ಪ್ರೊಸೀಜರ್. ಈಗ ನಾವೊಂದು ಸರ್ಜರಿ ಅಂತ ಮಾಡುವಾಗ ಒಂದು ಅಪೆಂಡಿಕ್ಸ್, ನಾವು MBBS ಅಲ್ಲಿ ಇದ್ದಾಗಲೇ ನಾವು ಅಪೆಂಡಿಕ್ಸ್ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ MBBS ಫೈನಲ್ ಇಯರ್ ಇಂಟರ್ನ್ಶಿಪ್ ಅಲ್ಲಿ. ಸೊ ಬಟ್ ಅಂದ್ರೆ ಅದು ಸ್ವಲ್ಪ ಸುಲಭವಾಗಿದೆ ಅಂತ, ಬಟ್ ಅಪೆಂಡಿಕ್ಸ್ ಆಪರೇಷನ್ ಮಾಡುವಾಗ್ಲೂ ಜೀವಕ್ಕೆ ಅಪಾಯ ಉಂಟಾಗಿರೋ ಕೇಸ್ಗಳು ಇದೆ. ಸೊ ಎನಿ ಸರ್ಜರಿ ವಿಲ್ ಕ್ಯಾರಿ ದ ರಿಸ್ಕ್. ಸೊ ಹಾಗೆ ಈ ಟ್ಯಾವಿನಲ್ಲೂ ರಿಸ್ಕ್ ಇದೆ. ಸೊ ಈಗ ಪ್ಲಸ್ ನಾವು ಯಾಕೆ ಇದು ಕಷ್ಟಕರ ಅಂತ ಅನ್ನೋದಾದ್ರೆ, ಈ ಪೇಷಂಟ್ ನಾವು ಮಾಡ್ತಿರೋದೇ ಪೇಷಂಟ್ ಹೈ ರಿಸ್ಕ್ ಪೇಷಂಟ್ ಮೇಲೆ. ಸೊ ಈಗ ಕೆಲವರು 72-73 ಅವ್ರಿಗೆ ನಮ್ಗೆ ಟಾವಿ ಬೇಕು, ನಮ್ಗೆ ಆಪರೇಷನ್ ಬೇಡ ಅಂತ ಹೇಳಿ ನಮ್ಗೆ ಟಾವಿ ಮಾಡಿಸ್ಕೊಳ್ಳೋರು ಇರ್ತಾರೆ, ನಂಗೆ ಓಪನ್ ಸರ್ಜರಿ ಬೇಡ ಅಂತ. ಅವ್ರು ಫಿಟ್ ಇರ್ತಾರೆ, ಅಂಥವ್ರಲ್ಲಿ ನಮಗೆ ಮಾಡಕ್ ನಮ್ಗೆ ಸುಲಭ ಆಗುತ್ತೆ. ಓಕೆ, 70 ವರ್ಷ ಆದ್ಮೇಲಿದೆ ಪರವಾಗಿಲ್ಲ ಮಾಡೋಣ. ಬಟ್ ನಾವು ಯೂಶಲಿ 80 ಇಯರ್ಸ್ ಮೇಲೆ ಮಾಡ್ತೀವಲ್ಲ, ಅವ್ರು ಆಕ್ಟಿವ್ ಇರಬೇಕಂತ ಅವರು ಆಸೆ ಪಟ್ಟಿರ್ತಾರೆ. ಬಟ್ ಸರ್ಜನ್ ಹತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಇವ್ರಿಗೆ ಸರ್ಜರಿ ಮಾಡಿದ್ರೆ ತಡ್ಕೊಳ್ಳಲ್ಲ ಅಂತ ಹೇಳಿರ್ತಾರೆ. ಸೊ ಅಂತವ್ರ ಮೇಲೆ ನಾವು ಇದನ್ನ ಮಾಡಬೇಕಾಗತ್ತೆ. ಸೊ ಮಾಡುವಾಗ್ಲೇನೆ ಅದು ಆ ಒಂದು ರಿಸ್ಕ್ ಇರೋದ್ರಿಂದ ಚೂರು ಇದು ಮಾಡುವಾಗ ಒಂದು ಪೇಸ್ ಮೇಕರ್ ಅಳವಡಿಕೆ ಆಗುವಂಥದ್ದು, ಅದು ಪ್ರೆಸ್ ಆಗತ್ತಲ್ವಾ ಅವಾಗ ಕರೆಂಟ್ ಸಿಸ್ಟಮ್ ತೊಂದರೆ ಆಗುವಂಥದ್ದು, ಅದೆಲ್ಲ 2% ರಿಸ್ಕ್ ಇರುತ್ತೆ. 2-3% ಪೇಷಂಟ್ ಸಡನ್ ಆಗಿ ಅದು ಅಳವಡಿಸಿದಾಗ ನಮ್ಮ ಹಾರ್ಟ್ ಕೊರೊನರೀಸ್ ಏನ್ ಹಾರ್ಟ್ ಆ ಈ ಹೊಸ ಕೃತಕ ವ್ಯಾಲ್ವ್ ಇದು ಬಂದು ಅಡಚಣೆ ಮಾಡುವಂತದ್ದು ಹಾರ್ಟ್ ಆರ್ಟ್ರಿಗೆ, ಅವಾಗ ಸಡನ್ ಆಗಿ ಆನ್ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಅವಾಗ ನಾವು ಹಾರ್ಟ್ ಅಟ್ಯಾಕ್ ನ ಟ್ರೀಟ್ ಮಾಡ್ಬೇಕಾಗತ್ತೆ, ಇದನ್ನು ಮಾಡ್ಬೇಕಾಗತ್ತೆ. ಆಮೇಲೆ ಸಡನ್ ಆಗಿ ಅದು ಒಂದು ಹಾರ್ಟ್ ಮಸಲ್ ತಡ್ಕೊಳಕ್ ಆಗದೆ, ಈ ಸರ್ಜರಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಇದನ್ನ ಮಾಡ್ತಾ ಇದೀವಿ, ಬಟ್ ಇದನ್ನು ತಡ್ಕೊಳಕ್ ಆಗದೆ ಇರ್ಬೋದು ಅವ್ರಿಗೆ. ಆಗ ಬಿರುಕು ಬಿಡುವಂತದ್ದು, ಅಲ್ಲೇ ಅಯೋಟಿಕ್ ದೊಡ್ಡ ಧಮನಿನೇ ಅದೇ ಬಿರುಕು ಬಿಟ್ಬಿಟ್ಟು ಪೇಷಂಟ್ ಟೇಬಲ್ ಮೇಲೇನೆ ಸ್ವಲ್ಪ ಸುಸ್ತಾಗಿ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇವೆಲ್ಲ 2-3% ಇದ್ದೇ ಇದೆ.
0: ಎನಿ ಪ್ರೊಸೀಜರ್ಸ್ ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.
3: ತುಂಬಾ ಏಜ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ. ಇವಾಗ ಕೆಲವು ಸತಿ ನಮ್ಮ ಹತ್ರ ಬರೋ ಪೇಷಂಟ್ಸ್ 4-5 ವರ್ಷ ಕಾಯ್ದಿದ್ದಾರೆ ಕಾರಣಾಂತರಗಳಿಂದ. ಕೆಲವರು ಇವಾಗ ಯಾಕೆ ಮಾಡಿಸ್ಕೊಬೇಕು, ಇನ್ ಕೆಲವರು ನಂಗೆ ವಯಸ್ಸಾಯ್ತಲ್ಲ ನನಗೇನು ಬೇಡ ಬಿಡು, ಇನ್ ಕೆಲವರು ಇಷ್ಟೊಂದು ವಯಸ್ಸಾದ ಇಷ್ಟೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಯಾಕೆ ತಗೊಬೇಕು ಆ ಥರ ಅನ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಬರೋರು ಇದ್ದಾರೆ. ಅವ್ರಿಗೆ ರಿಸ್ಕ್ ಜಾಸ್ತಿ. ಸೊ ಅದೊಂದು ಅರ್ಥ ಮಾಡ್ಕೊಬೇಕು. ಇವಾಗ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಏಜ್ ಆಗಿರೋರಿಗೆ, ತುಂಬಾ ವೀಕ್ ಆಗಿರೋರಿಗೆ, ಬೆಡ್ಡಿಡನ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ, ಚೆನ್ನಾಗಿ ಓಡಾಡ್ಕೊಂಡಿರೋರಿಗೆ ರಿಸ್ಕ್ ಕಡಿಮೆ.
0: ಆ ರಿಸ್ಕ್ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
7: ನಮಸ್ತೆ ಸರ್, ನಾಗರಾಜು ಅಂತ ಹೆಚ್ಚಿ ಕೊಡಿ.
0: ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
7: ನಮಸ್ತೆ ಸರ್.
3: ನಮಸ್ಕಾರ ನಾಗರಾಜ್ ಅವರೇ.
7: ಇವತ್ತು ಹಿರಿಯರ ದಿನಾಚರಣೆ, ಹಿರಿಯರಿಗೆ ಬಹಳ ಮಾರ್ಗದರ್ಶನ ಕೊಡ್ತಿದ್ರಿ, ಥ್ಯಾಂಕ್ಸ್ ಸರ್.
0: ಧನ್ಯವಾದ. ಧನ್ಯವಾದ ಸರ್. ತಮಗೂ ಕೂಡ ವಿಶ್ವ ಆರೋಗ್ಯ ಹಿರಿಯರ ದಿನದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್.
7: ಥ್ಯಾಂಕ್ ಯು.
0: ಹೇಳಿ ಸರ್, ತಮ್ಗೆ ಎಷ್ಟು ವರ್ಷ ಸರ್ ಈಗ?
7: ನಂದು 81 ವರ್ಷ ಸರ್.
0: 81 ವರ್ಷ. ಹೇಳಿ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
7: ಈ ಬೇರೆ ಪ್ರಾಣಿಯಿಂದ ವ್ಯಾಲ್ಸ್ ಆಗ್ತಾರ ಅಂತ ನಿಜ ಸರ್?
3: ಅದು ಇವಾಗ ನಾವೇನು ಟ್ಯಾಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರದ್ದು ಇಟ್ಸ್ ಎ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಅದು ಏನು ಸ್ಟ್ರಕ್ಚರ್ ಇರುತ್ತೆ, ಅದು ಐದರ್ ನಿಟಿನೋ ಅಲ್ಲ ಆರ್ ಕೋಬಾಲ್ಟ್ ಕ್ರೋಮಿಯಂ ಬೇಸ್ಡ್ ಆನ್ ದ ಟೈಪ್ ಆಫ್ ವ್ಯಾಲ್ವ್. ಅದರದ್ದೇನು ಪರದೆಗಳಿರುತ್ತಲ್ಲ, ಅದು ಪ್ರಾಣಿಗಳಿಂದ ಡಿರೈವ್ ಮಾಡಿರ್ತಾರೆ. ಪೆರಿಕಾರ್ಡಿಯಂ ಅಂತ ಅಂದರೆ ಹಾರ್ಟ್ ಸುತ್ತ ಒಂದು ಪರದೆ ಇರುತ್ತೆ, ಆ ಪರದೆನ ಅವರು ತೆಗೆದು ಅದನ್ನು ಟ್ರೀಟ್ ಮಾಡಿ, ಗ್ಲುಟರಾಲ್ಡಿಹೈಡ್ ಅಂತ ಹೇಳ್ತಾರೆ, ಅದರೆಲ್ಲ ಟ್ರೀಟ್ ಮಾಡಿ ಅದನ್ನು ಲೇಸರ್ ಕಟ್ ಮಾಡಿ, ಪ್ರಿಸಿಷನ್ ಕಟ್ಟಿಂಗ್ ಮಾಡಿ ಅದನ್ನ ಮೌಂಟ್ ಮಾಡಿರ್ತಾರೆ ಆ ಫ್ರೇಮಲ್ಲಿ. ಸೊ ಫ್ರೇಮ್ ಇಸ್ ಇದು ಏನಂತೀರ, ಮೆಟಲ್ ನಿಟಿನಾಲ್ ಆರ್ ಕೋಬಾಲ್ಟ್ ಕ್ರೋಮಿಯಮ್. ಆ ಪರದೆಗಳೇನಿರುತ್ತೆ ಅದು ಪ್ರಾಣಿಗಳಿಂದ ಡಿರೈವ್ ಆಗಿರುತ್ತೆ ಟ್ರೀಟೆಡ್.
0: ಸೊ ಬಹುಶಃ ಇದನ್ನ ನೀವು ಹೇಳ್ತಾ ಇರತ್ತ, ಇದನ್ನ ನೀವು ತಾವು ಕೇಳ್ತಾ ಇದ್ದ ಪ್ರಶ್ನೆ ಅಥವಾ ಹೇಗೆ ಬೇರೆ ಏನಾದ್ರು ಇತ್ತ? ನಾಗರಾಜ್,
7: ಕ್ಯಾಲ್ಸಿಯಂ ಡಿಪಾಸಿಟ್ ಆಯ್ತು ಅಂತ ಪ್ರಾರಂಭದಲ್ಲೇ ತೆಗೆಯಕ್ಕಾಗಲ್ಲ ಸರ್? ಅದು
3: ಇಲ್ಲ, ಅದು ಅದು ವಯೋಸಹಜ, ಪ್ರಕೃತಿ ಸಹಜ, ಅದು ಅದನ್ನು ತೆಗಿಲಿಕ್ಕಾಗಲ್ಲ. ಅದನ್ನ ನಾವು ಸ್ಲೋ ಮಾಡ್ಬೋದು ಒಳ್ಳೆ ಜೀವನ ಶೈಲಿಯಿಂದ, ಆಮೇಲೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಎಂದು ನಿಟ್ಟಿನಲ್ಲಿ ಕಡಿಮೆ ಮಾಡ್ಕೊ ಸ್ಲೋ ಮಾಡ್ಬೋದು ಹೊರತು ಝೀರೋ ಮಾಡೋಕ್ಕಾಗಲ್ಲ.
1: ಸೊ 85 ವಯಸ್ಸಿಗೆ ಬರುವಂಥ ತೊಂದರೆನ ನಾವು 85 ನೂಕ್ಬೋದು ವಿನ ಅದು. ಸೊ ಅದನ್ನು ಫುಲ್ಲಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ.
0: ಆಗ್ಬೋದಾ ಸರ್?
7: ಟಿವಿ ತಿಂಗಳಲ್ಲಿ ಉಚಿತ ಸಿಗುತ್ತೆ, ಚಿಕಿತ್ಸೆ ಸಿಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಬರ್ತದೆ.
0: ಓಕೆ, ಇದ್ರತ ಉಚಿತವಾಗಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇತ್ತು ನಿಮಗೆ.
3: ಹಲೋ
0: ನಾಗರಾಜ್. ಹಾಂ, ಓಕೆ ಓಕೆ, ಇದು ಉಚಿತವಾಗಿ ಸಿಗುತ್ತಾ ಅನ್ನೋದ ನಿಮ್ಮ ಪ್ರಶ್ನೆ?
3: ಸಿಗುತ್ತೆ. ಅದು ಏನಾಗುತ್ತೆ ಲಾಸ್ಟಲ್ಲಿ ನಾವು ಅದರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತೀವಿ. ಸದ್ಯಕ್ಕೆ ಉಚಿತ ಇಲ್ಲ, ಯಾವುದೋ ಒಂದು ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ ಅದರಲ್ಲೆಲ್ಲ ಇರುತ್ತೆ, ಆದರೆ ಆಸ್ ಸಚ್ ನಮ್ಮದು ಫ್ರೀ ಟ್ರೀಟ್ಮೆಂಟ್ ಅಂತ ಸದ್ಯಕ್ಕೆ ಅದೆಲ್ಲೂ ಬಂದಿಲ್ಲ.
0: ಈ ಟಾವಿ ಟ್ರೀಟ್ಮೆಂಟ್ ಏನಿದೆ ಇನ್ನೂ ಉಚಿತವಾಗಿ ಆಗಿಲ್ಲ,
1: ಕೇವಲ ಇಎಸ್ಐನಲ್ಲಿ ಮಾತ್ರ ಉಚಿತವಾಗಿ
0: ಇನ್ಶೂರೆನ್ಸ್ ಬರುತ್ತೆ,
1: ಇಎಸ್ಐ ಬರುತ್ತೆ, ಬೇರೆ ಇನ್ಯಾವುದು ನಮ್ಮ ಬಿ ಪಿ ಎಲ್ ಯಶಸ್ವಿನಿಯಲ್ಲಿ ಯಾವುದು ಅಳವಡಿಸ್ಕೊಂಡಿಲ್ಲ,
3: ಗೌರ್ಮೆಂಟ್ ಸ್ಕೀಮ್ ಇಂದ ಯಾವುದು ಬಂದಿಲ್ಲ.
0: ಆಗ್ಬೋದಾ ಸರ್? ಥ್ಯಾಂಕ್ ಯು, ಕೇಳ್ತಾ ಇರಿ ಸರ್, ಮತ್ತಷ್ಟು ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಟಾವಿ ಬಗ್ಗೆ ಅದರ ರಿಸ್ಕ್ ಬಗ್ಗೆ ಮಾತನಾಡ್ತಾ ಇದ್ರಿ, ಯಾಕೆ ಇದು ಅತ್ಯಂತ ಕಷ್ಟ ಅಥವಾ ರಿಸ್ಕಿ ಅಂತ ಹೇಳ್ತೀರಿ ಸರ್? ಹರ್ಷ ಸರ್, ಅದು ಶ್ರೀನಿಧಿ ಸರ್,
1: ಅದೇ ಹಾಗೆ ಹೇಳಿದಂತೆ, ಅದು ಮೊದಲೇ ನಾವು ತಗೊಳ್ತಿರೋದು ಪೇಷಂಟ್ ಸ್ವಲ್ಪ ಏಜ್ ಆಗಿರೋರು, ಸೊ ಅದರಿಂದ ಫ್ರೆಜೈಲ್ ಆಗಿರ್ತಾರೆ, ಅವ್ರಿಗೆ ಸರ್ಜರಿ ಮಾಡಿದ್ರೆ ತೊಂದರೆ ಅಂತಾನೆ ನಾವು ಇದನ್ನ ಮಾಡ್ತಾ ಇದೀವಿ. ಸೊ ಇದನ್ನು ತಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ, ಬಟ್ 2-3% ರಿಸ್ಕ್ ಇರುತ್ತೆ, ಅದನ್ನ ಅವ್ರಿಗೆಲ್ಲ ಹೇಳಿ ಇದು ಮಾಡ್ಬೇಕು. ಮತ್ತೆ ಇನ್ನೊಂದು ಈ ತರ ಏಜ್ ಆದವರಲ್ಲಿ ಈಗ ಹಾರ್ಟ್ ತೊಂದರೆ ಅಂತ ನಾವು ಇದು ಮಾಡ್ತಾ ಇದೀವಿ, ಅಕೃತಕ ವ್ಯಾಲ್ ಹಾಕೋಣ ಅಂತ, ಅಂಥವ್ರಲ್ಲಿ ಕಿಡ್ನಿ ಇಶ್ಯೂ ಇರುತ್ತೆ, ಕ್ರಿಯಾಟಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅವ್ರ ಲಂಗ್ಸ್ ಕೂಡ ಇಷ್ಟೊಂದು ವರ್ಷದಿಂದ ಇದಾಗಿರುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಅವ್ರಿಗೆ ತಕ್ಷಣಕ್ಕೆ ವೆಂಟಿಲೇಷನ್ ಬೇಕು ಅಂದ್ರೆ ಮಾಡಿದ್ರೆ ಅದೆಲ್ಲ ಆ ರಿಸ್ಕ್ನ ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಯಾರಿಗೆ ಅದು ಮಾಡುವಾಗ ಯಾವ್ದು ಕಿಡ್ನಿ ತೊಂದರೆ ಬರುತ್ತಾ ಅಥವಾ ಲಂಗ್ಸ್ ತೊಂದರೆ ಬರುತ್ತಾ ಮಾಡುವಾಗ, ಪೇಸ್ ಮೇಕರ್ ಅಳವಡಿಸೋ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಬೇಕಾಗತ್ತಾ, ಆನ್ ಟೇಬಲ್ ಅಟ್ಯಾಕ್ ಆಗಬಹುದಾ, ಇವೆಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ನಾವು ಪರಿಣಾಮವಾಗಿ ಎಲ್ಲಾನು ಪ್ರಿವೆನ್ಷನ್, ಅದಕ್ಕೆ ತಡೆಗಟ್ಟಕ್ಕೆ ಎಲ್ಲ ಪ್ರಿಕಾಷನ್ಸ್ ನಾವು ತಗೊಳ್ತೀವಿ. ಅಂತಾದ್ರೂ 2-3% ರಿಸ್ಕ್ ಅದಾಗತ್ತೆ, ಬಟ್ 90% ನಾವು ಒಂದು ಧೈರ್ಯ ಕೊಡ್ಬೋದು ಅವ್ರಿಗೆ, ನಮ್ಮ 100% ನಾವು ಕೊಡ್ತೀವಿ, ಬಟ್ ಇದೊಂದು 2-3% ನೀವು ಒಪ್ಕೊಂಡ್ರೆ ಪೇಷಂಟ್ ಅವರು ಇದನ್ನು ಒಂದು ಉತ್ತಮ ಆಗುತ್ತೆ ಅಂತ.
0: ಎಸ್ ಸರ್, ಎಸ್ ಸರ್, ಎಸ್ ಸರ್. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ, ನಮಸ್ತೆ, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಿ
8: ಸರ್? ನನ್ನ ಹೆಸರು ಸಿಂಧು ಅಂತ, ನಾವು ಗುಡ್ಲುಪೇಟೆ ತಾಲೂಕು ಚನ್ನಗಿರಿಯಿಂದ ಮಾತಾಡ್ತಾ ಇರೋದು.
0: ಸಿಂಧು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತಾಡಿ ಮಾತಾಡಿ, ಡಾಕ್ಟರ್ ಇದ್ದಾರೆ.
8: ಸರ್, ಅದು ನಮ್ ಫಾದರ್ಗೆ ಜೇಸಿಸ್ ಹಾಸ್ಪಿಟಲ್ ನಲ್ಲಿ ಇದು ಆಂಜಿಯೋಗ್ರಾಮ್ ಆಗಿತ್ತು. ಟೂ ತೌಸಂಡ್ 2014 ಅಲ್ಲಿ ಆಗಿರೋದು ಸರ್.
0: ಓಕೆ,
8: ಅದು ಸರ್ ಡಾಕ್ಟರ್ ಮಂಜಪ್ಪ ಸರ್ ನೋಡ್ತಾ ಇರೋದು. ಅದು ಇಎಫ್ಒ ಯಾವಾಗ್ಲೂ 35 ಬರ್ತಿರ್ತಲ್ಲ ಸರ್, ಅದು ಇನ್ಕ್ರೀಸ್ ಆದಾಗ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಇಎಫ್ಒ ಅಂತ ಕೇಳಿದೆ. ಎಕೋ ಮಾಡ್ತಾರಲ್ಲ
3: ಅದೇ, ಮತ್ತೆ ಹಾರ್ಟ್ ಪಂಪಿಂಗ್ ವೀಕ್ ಇದೆ ಅಂತ ಆಯ್ತು. ನೀವು ಇಎಫ್ ಕಡಿಮೆ ಇದೆ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇವಾಗ ಒಂದು ಗೈಡ್ ಲೈನ್ ಮೀಡಿಯೇಟೆಡ್ ಥೆರಪಿ ಅಂತ ಹೇಳ್ತೀವಿ ನಾವು, ಅದ್ರ ಪ್ರಕಾರ ಮಾತ್ರೆಗಳ ಕೊಟ್ಟಿರೋದ್ರಿಂದ ಪೇಷೆಂಟೂ ಚೆನ್ನಾಗಿ ಮಾತ್ರೆಗಳೆಲ್ಲ ತೊಗೊಂಡು ಅವರು ಕರೆಕ್ಟಾಗಿ ಆಹಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತಾರೆ, ನೀರೆಲ್ಲ ಕಡಿಮೆ ಕುಡ್ದು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಸುಮಾರು 12 ವರ್ಷಗಳಿಂದ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಕಂಟಿನ್ಯೂ ಮಾಡ್ಬೇಕಮ್ಮ. ಅದು ಇಎಫ್ ಕಡಿಮೆ ಇದೆ, ಇಂಪ್ರೂವ್ ಆಗೋದು ಯೂಶ್ವಲಿ ಇಷ್ಟು ವರ್ಷ ಆದ್ಮೇಲೆ ಕಷ್ಟ, ಬಟ್ ಆದ್ರೆ ಮಾತ್ರೆ ಕಂಟ್ರೋಲ್ ಆಗಿರೋದ್ರಿಂದ ಇಟ್ಸ್ ಎ ಗುಡ್ ಸೈನ್. ಹಂಗಂದ್ರೆ ಒಳ್ಳೆ ಚಿನ್ನ ಸೈನ್ ಇದು. ಅವ್ರು ಮಾತ್ರೆ ತಗೊಳ್ತಾ ಇರ್ಬೇಕು, ಮಾತ್ರೆ ಬಿಡಬಾರ್ದು. ಡಿಸಿಪ್ಲಿನ್ ಆಗಿದ್ರೆ ಮುಂಚೆ ಯೂಶ್ವಲಿ ಏನು ತೊಂದರೆ ಆಗಲ್ಲ.
8: ಅದೇ ಮಂತ್ಲಿ 3 months ಒಂದ್ಸಲ ಟ್ಯಾಬ್ಲೆಟ್ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಆದ್ರೂ ಇಎಫ್ಒ ಏನಾದ್ರು ಆತರ ಕಡಿಮೆ ಆಗ್ತಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ?
3: ಅದೇ ಹೇಳಿದ್ನಲ್ಲಮ್ಮ, ಪ್ರಾಬ್ಲಮ್ ಇದೆ, ಅದನ್ನ ಮಾತ್ರೆ ಕಂಟ್ರೋಲ್ ಆಗಿದೆ.
1: ಅವ್ರು ಆರಾಮಾಗಿದಾರಾ?
8: ಸರ್
1: ಅದು ಇಂಪಾರ್ಟೆಂಟ್. ಎಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ. ಇಎಫ್ 50% ಆದ್ರೂ ಈಗೇನು ಕೆಲಸ ಮಾಡ್ತಿದ್ದಾರೆ ಆ ಕೆಲಸ ಈಗಾಗಲೇ 35% ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಸೊ ಈ ಇಎಫ್ ಅಂತ ವ್ಯಾಲ್ಯೂ ನಂಬರ್ನ ನೋಡಿ ನಾವು ಟ್ರೀಟ್ ಮಾಡೋದಲ್ಲ, ಪೇಷಂಟ್ನ ಟ್ರೀಟ್ ಮಾಡಬೇಕು. ಸೊ ಅವರು ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ, 10 ಆಗಿದೆ. ಸೊ ಹಾರ್ಟ್ಗೆ ಅದು ಅಭ್ಯಾಸ ಆಗಿರುತ್ತೆ. ಸೊ ಅದು 50% ಪಂಪಿಂಗ್ ಕೆಪಾಸಿಟಿಲಿ ಏನು ಕೆಲಸ ಮಾಡ್ಬೋದು ಅವರು ರೆಗ್ಯುಲರ್ ಆಗಿ ಮಾತ್ರ ತೊಗೊಳ್ತಾ ಇರೋದ್ರಿಂದ 35% ಅದಷ್ಟು ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದರಿಂದ ಹೆದರ್ಕೊಳ್ಳೋಕೆ ಬೇಡ, ಬಟ್ ಮಾತ್ರೆ ಬಿಡಬಾರ್ದು, ಕಂಟಿನ್ಯೂ ತೊಗೊಳ್ಳಿ ಅಷ್ಟೇ.
3: ಆಮೇಲೆ ಏನೇ ಸಣ್ಣ ಸಿಂಪ್ಟಮ್ಸ್ ಸ್ವಲ್ಪ ಬಂದ್ರೂ ಆದಷ್ಟು ಬೇಗ ತೊಗೊಂಡೋಗಿ ಡಾಕ್ಟರ್ಗೆ ತೋರಿಸಿ ಕರೆಕ್ಟಾಗಿ ಅವ್ರು ನೋಡ್ಬಿಟ್ಟು ಮುಂದಕ್ಕೆ ಜಾಸ್ತಿ ಆಗದಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ.
0: ಸಂಧ್ಯಾ ಮೇಡಮ್,
8: ಅದೇ ನಾವು ಅವ್ರಿಗೆ ಅದೇ ತರ ಕೇಳಿದ್ವಿ, ಇಎಫ್ ಯಾಕೆ ಈ ತರ ಬರುತ್ತೆ ಅಂದಕ್ಕೆ ಅವರು ನೀವು ಕರ್ಕ ಅಂದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬರುವಾಗ್ಲೇ ನಿಮ್ಗೆ ಸ್ವಲ್ಪ ಲೇಟ್ ಆಗಿತ್ತು ಬರುವಾಗ, ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ನಿಧಾನವಾಗಿ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು.
3: ಕರೆಕ್ಟ್ ಆಗಿ ಹೇಳಿದ್ರಮ್ಮ.
0: ಸಿಂಧು ಮೇಡಮ್, ಎಷ್ಟು ವರ್ಷ? ಎಷ್ಟು ವರ್ಷ ಅವ್ರಿಗೆ
8: ಸರ್? ಅವ್ರಿಗೆ 62.
0: ಓಕೆ ಓಕೆ.
1: ಕೆಲವರಿಗೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ಕೂಡಲೇ ಪಂಪಿಂಗ್ ವೀಕ್ ಇರುತ್ತೆ, ಆದ್ರೆ ಕೆಲವರಿಗೆ ಎಷ್ಟೊಂದು ಜನಕ್ಕೆ ವಿತಿನ್ 1-3 months ಅಲ್ಲಿ ಪಂಪಿಂಗ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಅನ್ನೋದು 55-60% ನಾರ್ಮಲ್. ಸೊ ಕೆಲವರು ನಮ್ಗೆ ತುಂಬಾ ಜನ ಇದು ಪ್ರಶ್ನೆ ಕೇಳ್ತಾರೆ, 40 ಉಳ್ಕೊಳ್ಳುತ್ತೆ. ಯಾಕಂದ್ರೆ ನಾವು ಮಾಡೋ ಮುಂಚೆನೆ ಅವ್ರಿಗೆ ಮಾಂಸ್ಕಂಡ ಹಾರ್ಟಿನ ಮಾಂಸ್ಕಂಡ ಇಷ್ಟು ಡ್ಯಾಮೇಜ್ ಆಯ್ತು, ಅದನ್ನ ನಾವು ಫುಲ್ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾವು ಮಾಡಿದ್ರಿಂದ ಅವ್ರ ಜೀವ ಉಳಿತು, ಮಿಕ್ಕಿದ್ದು ಮಾಂಸ್ಕಂಡ ಉಳ್ಕೊಳ್ತು. ಸೊ ಆಲ್ರೆಡಿ ಡ್ಯಾಮೇಜ್ ಆಗಿದ್ ನಾವು ಮಾಡೋ ಮುಂಚೆ ಎಷ್ಟು ಡ್ಯಾಮೇಜ್ ಆಯ್ತು ಅದನ್ನ ನಾವು ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಚೇತರಿಕೆ ಆಗ್ಲಿಲ್ಲ ಅಂತ. ಸೊ ಹಾಗಂತ ಅವ್ರಿಗೆ ಮಾತ್ರ ಸ್ವಲ್ಪ 2-3 ಹೆಚ್ಚಿರುತ್ತೆ. ಯಾರಿಗೆ ನಾರ್ಮಲ್ ಆಗ್ಬಿಡುತ್ತೆ ಇಎಫ್ ಅವ್ರಿಗೆ 1-2 ಮಾತ್ರ ಬಂದ್ಬಿಡ್ತಾರೆ. ಈ ತರ ಕಮ್ಮಿ ಇದ್ದವ್ರಿಗೆ ಪಂಪಿಂಗ್ 1-3 ಮಾತ್ರ ಇರುತ್ತೆ. ಸೊ ಬಟ್ ನಾರ್ಮಲ್ ಪಂಪಿಂಗ್ ಇರೋರು ಇವರು ಸೇಮ್ ಅಷ್ಟೇ ಕೆಲಸನೂ ಮಾಡಬಹುದು, ಬಟ್ ಮಾತ್ರೆ ರೆಗ್ಯುಲರ್ ಆಗಿ ತಗೋಬೇಕು. ಅದು ಏನು ಅದನ್ನ ನಮ್ಮ ಕೈಲಿರಲ್ಲ, ಕೆಲವ್ರದ್ದು ಒಬ್ಬೊಬ್ರು ಮನುಷ್ಯರಿಗೆ ಒಬ್ಬೊಬ್ರಿಗೆ ಅವ್ರ ರೀತಿ ಎಷ್ಟು ಬೇಗ ಅವ್ರು ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಅದು ಅವ್ರವ್ರದ್ದು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ.
0: ಸಿಂಧು ಮೇಡಮ್ ಏನಿಲ್ಲ, ಒಳ್ಳೇದು
8: ಕರೆಕ್ಟ್
1: ಆಗಿ ಮಾಡಿದ್ದಾರೆ.
0: ವೆರಿ ಗುಡ್, ವೆರಿ ಗುಡ್. ಆದ್ರೆ ಒಂದು ಏನಂದ್ರೆ ಅದು ಯಾವುದೇ ಡಾಕ್ಟರ್ಗೆ ತೋರಿಸಿ, ಆದರೆ ಅದು ನಿರಂತರವಾಗಿ ತೋರಿಸಿ, ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನು ಅನುಸರಿಸಿ ಅಲ್ವಾ. ಅದು ನಂಬಿಡ್ಬೇಕಷ್ಟೇ, ಒಂದ್ಸಲ ಅವ್ರು ಏನು ಹೇಳ್ತಾರೆ ಅದನ್ನು ನಂಬಿಕೊಂಡು ಅದನ್ನು ಅನುಸರಿಸಿಬಿಟ್ರೆ ಬಹುಶಃ ಈ ಸಮಸ್ಯೆಗಳನ್ನು ಖಂಡಿತ ಕಾಲಕಾಲಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋಅಪ್ಗೆ ಹೋಗ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದಗಳು. ಎಸ್ ಸರ್, ಹಿಂದೆ ಮಾತನಾಡ್ತಾ ಹೇಳ್ತಾ ಇದ್ವಿ, ಅರ್ಷ ಸರ್ ಶ್ರೀನಿಧಿ ಸರ್ ಮಾತನಾಡ್ತಾ ಇದ್ರು. ಅರ್ಷ ಸರ್, ಈ ಸಾಮಾನ್ಯವಾಗಿ ಈ ಟಾವಿ ಚಿಕಿತ್ಸೆಯಲ್ಲಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ರೆ ಇನ್ನೇನೆಲ್ಲ ಕಾಂಪ್ಲಿಕೇಶನ್ಸ್ ನಾವು ನೋಡ್ಬೋದು?
3: ಕಾಂಪ್ಲಿಕೇಶನ್ಸ್ ಶ್ರೀನಿಧಿ ಅವರು ಹೇಳಿದ್ರು, ಇಟ್ಸ್ ಎ ಪಾರ್ಟ್ ಆಫ್ ದ ಪ್ರೊಸೀಜರ್. ಇದು ಹೈ ರಿಸ್ಕ್ ಪ್ರೊಸೀಜರ್ ಆಗಿರೋದ್ರಿಂದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿರೋದ್ರಿಂದ, ವಿ ಹ್ಯಾವ್ ಟ್ರೈ ಟು ಮಿನಿಮೈಸ್ ಇಟ್. ಅದೇ 0% ಮಾಡೋಕ್ಕಾಗಲ್ಲ. ಒಂದು ನಾನು ಹೇಳ್ದಂಗೆ ಕಾಲಿನ ರಕ್ತಾಳ ರಕ್ತನಾಳದ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ನಾರ್ಮಲ್ ಆಗಿ ಏನಾಗುತ್ತೆ ಕಾಲಿನ ರಕ್ತನಾಳದ್ದು ದೇಹ ಸ್ಥಿತಿ ಮೇಲೆ ಹೋಗುತ್ತೆ. ಸ್ವಲ್ಪ ಒಳ್ಳೆ ವೆಲ್ ಬಿಲ್ಟ್ ಚೆನ್ನಾಗಿ ಸದೃಢವಾಗಿದ್ದವರು ಹೆಲ್ದಿ ಆಗಿದ್ದವ್ರಿಗೆ ಒಂದು 8 mm ಇರುತ್ತೆ, ಕೆಲವು 6 mm ಇರುತ್ತೆ. ಸಿ 6 mm ಟ್ಯೂಬ್ ಅಲ್ಲಿ 8 mm ಟ್ಯೂಬ್ ಹಾಕಿದಾಗ ರಕ್ತನಾಳದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಅದು ಅದೇನಾದ್ರೂ ಬೈ ಬ್ಯಾಡ್ ಲಕ್ ಹರ್ಕೊಂಡ್ಬಿಟ್ರೆ ರಕ್ತಸ್ರಾವ ಆಗ್ಬಿಡುತ್ತೆ. ಆಮೇಲೆ ನಾವು ಏನು ಹೇಳಿದ್ರ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರುತ್ತೆ ಅಂತ, ಆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರೋದ್ರ ಮೇಲೆ ನಾವು ಅದನ್ನ ಬಲೂನ್ ಅಲ್ಲಿ ಕ್ರಶ್ ಮಾಡಿಬಿಟ್ಟು ಒಂದು ವ್ಯಾಲ್ ಕೂರಿಸ್ತೀವಿ. ಆ ಬೈ ಬ್ಯಾಡ್ ಲಕ್ ಏನು ಕ್ರಶ್ ಮಾಡ್ತೀವಿ ಕ್ಯಾಲ್ಸಿಯಂ ಬ್ರೈನ್ ಕಡೆ ಹೋಗ್ತು ಅಂದ್ರೆ ಸ್ಟ್ರೋಕ್ ಆಗುತ್ತೆ. ಅನ್ಲೈಕ್ಲಿ ಸಿನಾರಿಯೋ, ಒಂದು 100 ಜನಕ್ಕೆ ಮಾಡಿದಾಗ 4 ಜನಕ್ಕೆ ಹಂಗಾಗ್ಬೋದು. ಅಥವಾ ಆ ಕ್ಯಾಲ್ಸಿಯಂ ಪಕ್ಕಕ್ಕೆ ಜರುಗ್ಬಿಟ್ಟು ರಕ್ತನಾಳಕ್ಕೆ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ ಹಾರ್ಟ್ ರಕ್ತನಾಳನ, ಮೇಜರ್ ರಕ್ತನಾಳ ಕರೋನರಿ ಆರ್ಟ್ರೀಸ್ ಅಂತೀವಿ. ಆವಾಗ

0: ಟೇಬಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಅದೇ ಭಯ ಅದ ಅಥವಾ ಕಿಡ್ನಿ ಫೇಲ್ ಆಗ್ಬೋದು.
1: ಓಕೆ,
0: ಸೊ ಅದೆಲ್ಲ ಆಗೋಕ್ಕೆ ನಾವು ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಹೇಳ್ತಾರೆ ಶ್ರೀನಿ ಏನೇನು ಟೆಸ್ಟ್ ಮಾಡಿರ್ತೀವಿ ಅಂತ. ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆಲ್ಲ ರೆಡಿ ಆಗಿದ್ರು ಕೆಲವು ಸತಿ ಆ ಟೈಮಲ್ಲಿ ನಮ್ಮ ಅದು ನಮ್ಮ ಹತೋಟಿಗೆ ಬರಲ್ಲ.
1: ಅಂದ್ರೆ ಒಂದಷ್ಟು ರಿಸ್ಪೆಕ್ಟ್, ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ರಿಸ್ಪೆಕ್ಟ್ ಇದ್ದೇ ಇರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕು ಅಂತ, ಇಲ್ಲಾಂದ್ರೆ ಅದನ್ನ ಮೊದಲೇ ಮಂದಟ್ ಮಾಡಿರ್ಬೇಕಾಗತ್ತೆ ಅಂತ, ರಿಸ್ಕ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ಅಂತ.
0: ಪೇಸ್ ಮೇಕರ್ ಅಳವಡಿಕೆನೂ ಆಗಬಹುದು, ಕ್ಯಾಲ್ಸಿಯಂ ಜರುಗ್ಬಿಟ್ಟು ಹಾರ್ಟ್ ಅಲ್ಲಿ ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ. ಈಗ ಹೇಗೆ ಒಂದು ಎಲೆಕ್ಟ್ರಿಸಿಟಿ ಮೈಕ್ರೋ ಎಲೆಕ್ಟ್ರಿಕ್ ಕರೆಂಟ್ಸ್ ದೇಹದಲ್ಲೆಲ್ಲ ಹರಿತದೆ, ಹಾಗೆ ಹಾರ್ಟ್ ಅಲ್ಲಿ ಹರಿಯೋ ಒಂದು ಒಂದು ಎಲೆಕ್ಟ್ರಿಸಿಟಿ ಪಾತ್ವೇಸ್ ಇರುತ್ತೆ, ಅದಕ್ಕೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಕ್ಯಾಲ್ಸಿಯಂ ಅದು ಬ್ಲಾಕ್ ಆಗುತ್ತೆ, ಅವಾಗ ಪೇಸ್ ಮೇಕರ್ ಹಾಕ್ತೀವಿ ಆ ತರ. ಸೊ ಸ್ವಲ್ಪ ಕಾಂಪ್ಲಿಕೇಶನ್ಗೆ ಟ್ರೀಟ್ಮೆಂಟ್ ಇಸ್ ಆಲ್ಸೋ ದೇರ್ ವೆರಿ ಈಸಿ, ಇನ್ ಕೆಲವುದಕ್ಕೆ ಸ್ವಲ್ಪ ನಮ್ಮ ಹತೋಟಿಗೆ ಬರೋದು ಕಷ್ಟ.
1: ಎಸ್ ಸರ್, ಎಸ್ ಸರ್. ಹಾಗಾಗಿ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಅಡ್ಡ ಪರಿಣಾಮಗಳಿದೆ ಅನ್ನೋದನ್ನ ತಿಳಿಸಿರ್ತೀರಿ ಶ್ರೀನಿಧಿ ಸರ್. ಸಾಮಾನ್ಯವಾಗಿ ಈ ಚಿಕಿತ್ಸೆ ಅಳವಡಿಸೋಕೆ ಮುಂಚೆನೆ ಟಾವಿನ ಏನ್ ಮುಂದೆ ಅವರು ರೆಡಿ ಇರಬೇಕಾಗತ್ತೆ ಅಥವಾ ಈ ರೋಗಿಗಳು ಹೇಗೆ ಪ್ರಿಪೇರ್ ಆಗಬೇಕಾಗುತ್ತೆ?
2: ಸೊ ನಾವು ಲಕ್ಷಣಗಳೆಲ್ಲ ಹೇಳಿದ್ವಿ. ಸೊ ಆ ಲಕ್ಷಣಗಳೆಲ್ಲ ಇದ್ದಾಗ ಅವ್ರು ಬಂದಿರ್ತಾರೆ. ನಾವು ಪ್ರಿಲಿಮಿನರಿ ಫಸ್ಟ್ ಒಂದು ಎಕೋ ಮಾಡ್ತೀವಿ. ಎಕೋದಲ್ಲಿ ಆ ವಾಲ್ವ್ ಕವಟ ಟೈಟ್ ಆಗಿರುವಂತದ್ದು ನಮ್ಗೆ ಗೊತ್ತಾಗತ್ತೆ, ಅಥವಾ ಟೈಟ್ ಅಥವಾ ಸಿವಿಯರ್ ಲೀಕ್
1: ಆಗ್ತಿರೋ
2: ಅಥವಾ ಆಲ್ರೆಡಿ ಅವ್ರಿಗೆ ಆಪರೇಷನ್, ಒಬ್ರು ನಮ್ಮ ಪೇಷಂಟ್ ಹೇಳಿದ್ರು ಆಪರೇಷನ್ ಆಗೋಗಿದೆ ಮೊದಲೊಂದ್ಸಲ 70 ಒಳಗಿದ್ದಾಗಲೇ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಈಗ 10-15 ಆಗಿದೆ, ಈಗ ವಾಲ್ವ್ ಡಿಜೆನರೇಟ್ ಆಗಿದೆ. ಸೊ ಅದನ್ನು ನಮ್ಗೆ ಟೈಟ್ ಆಗಿ ಗೊತ್ತಾಗತ್ತಾಗ, ಸೊ ಅವಾಗ ನಾವು ಅದನ್ನ ಎಷ್ಟು ಪ್ರಮಾಣ ಇದೆ ಅಂತ ನಾವು ಅದನ್ನ ಎಕೋದಲ್ಲಿ ನೋಡ್ತೀವಿ. ಸೊ ಎಕೋ ನೋಡಿದ್ಮೇಲೆ ಅವ್ರಿಗೆ ಪೇಷಂಟ್ ಈ ತರ ಈ ವಾಲ್ವ್ ಡ್ಯಾಮೇಜ್ ಆಗಿದೆ, ಸೊ ಅವಾಗ ನಾವು ನಮ್ಮ ಕಾರ್ಡಿಯಾಲಜಿಸ್ಟ್ ಟೀಮ್ ಒಂದು, ಆಮೇಲೆ ಸರ್ಜನ್ ಸಿಟಿ ಸರ್ಜನ್, ಈಗ ಆಪರೇಷನ್ ಇವ್ರಿಗೆ ಮಾಡಬಹುದಾ ಇಲ್ವಾ, ಅವ್ರಿಗೆ ಅನಸ್ತೀಶಿಯಾ ತಡ್ಕೊಳ್ತಾರೋ ಇಲ್ವಾ ಅಂತ ಕಾರ್ಡಿಯಕ್ ಅನಸ್ಥೆಟಿಸ್ಟ್, ಇದೆಲ್ಲ ಒಂದು ಹಾರ್ಟ್ ಟೀಮ್ ತರ ಕೂತ್ಕೊಂಡು ಪೇಷಂಟ್ ಅಟೆಂಡರ್ಸ್ನ ಎಸ್ಪೆಷಲಿ ಅಟೆಂಡರ್ಸ್ಗೂ ಒಂದು ತಿಳುವಳಿಕೆ ಹೇಳಿ ಇವ್ರದ್ದು ಆಪರೇಷನ್ ತಡ್ಕೊಳಕ್ ಆಗಲ್ಲ ಆ ತರ ಆದ್ರೆ ನಮ್ಗೆ ಈ ತರ ಒಂದು ಆಪ್ಷನ್ ಇದೆ, ಇದನ್ನ ಮಾಡುವಾಗ ಈ ತರ ಎಲ್ಲ ಈ ತರ 2-3% ರಿಸ್ಕ್ ಇದೆ ಬಟ್ ಮಾಡಿಕೊಡಬಹುದು ಈ ತರ ಹೇಳ್ತೀವಿ. ಆಮೇಲೆ ಅದ್ ಮಾಡೋ ಮುಂಚೆ ಒಂದು ಸಿಟಿ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಆ ಸಿಟಿ ಪ್ರೋಟೋಕಾಲ್ ಮಾಡೋದಕ್ಕೆ ಅವ್ರ ಕ್ರಿಯಾಟಿನ್ ವ್ಯಾಲ್ಯೂ ನಾರ್ಮಲ್ ಇರಬೇಕು. ಆ ಸಿಟಿ ಮಾಡಿದಾಗ ಅದೇನ್ ಮಾಡುತ್ತೆ, ಇನ್ ಡೀಟೇಲ್ ಒಬ್ಬೊಬ್ಬ ಮನುಷ್ಯನ ಅವನ ಕವಟ ಎಷ್ಟು ಸೈಜ್ ಪ್ರಿಸಿಷನ್ ಕರೆಕ್ಟ್ ಆಗಿ 22.5 mm ಅಷ್ಟೇ ಬೇಕು ಅಂದ್ರೆ ಅಷ್ಟೇ ನಮಗೆ ಆ ತರನೇ ಕಂಪನಿ ಸೈಜಸ್ ಇರುತ್ತೆ, ಬೇರೆ ಬೇರೆ ಕಂಪನಿ ವಾಲ್ವ್ಸ್ ಆ ರೀತಿ. ಸೊ ಸಿಟಿ ಮಾಡಿದಾಗ ಒಂದು ಅವ್ರ ಕವಟ ಯಾವ ತರ ಇದೆ, ಅಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಅವ್ರ ಕಾಲ್ ರಕ್ತ ಕಾಳು ಎಷ್ಟು ಸೈಜ್ 6.5-7 ಎಲ್ಲ ಕರೆಕ್ಟ್ ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಸಿಟಿ ಕೊಡುತ್ತೆ. ಆ ಸಿಟಿನ 3D ಅನಾಲಿಸಿಸ್ ತರ ಮಾಡಿ, ಸೊ ಈ ಪೇಷಂಟ್ಗೆ ಯಾವ ತರ ಕೃತಕ ಸೆಟ್ ಆಗತ್ತೆ ಅಂತ ನಾವು ಒಂದು ಮಾರ್ಕೆಟ್ ಅಲ್ಲಿ 4-5 ವೆರೈಟಿ ಇರುತ್ತೆ, ಅದ್ರಲ್ಲಿ ಯಾವ್ದು ಇವ್ರಿಗೆ ಸೆಟ್ ಆಗತ್ತೆ, ಅದ್ರಲ್ಲಿ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಈ ಇದನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಮಿನಿಮಲ್ ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಡಿಸೈಡ್ ಮಾಡಿ ಅದನ್ನ ಈ ತರ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಪೇಷಂಟ್ಗೂ ತಿಳಿಸಿ ಆಮೇಲೆ ನಾವು ಒಂದು ಡಿಸಿಷನ್ ತಗೊಳ್ತೀವಿ.
1: ಎಸ್ ಸರ್, ಎಸ್ ಸರ್, ಎಸ್.
0: ಇನ್ನು ನಾವು ಹಾರ್ಟ್ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ ಶ್ರೀಂದ ಹೇಳ್ದಂಗೆ, ಎಲ್ಲ ಇನ್ಕ್ಲೂಡಿಂಗ್ ಅನಸ್ತೀಶಾದವರು ನಾವು, ನಮ್ದು ಒಂದು ಟೀಮ್ ಇರುತ್ತೆ ಪ್ಲಸ್ ಕಾರ್ಡಿಯಾಕ್ ಸರ್ಜನ್ ಟೀಮ್ ಇರುತ್ತೆ, ಅಸೆಸ್ ಮಾಡ್ತೀವಿ ಎಲ್ಲ ಒಪ್ಕೊಂಡ್ಮೇಲೆ ಪೇಷಂಟ್ ಅಡ್ಮಿಟ್ ಆದ್ಮೇಲೆ ಪ್ರೀವಿಯಸ್ ಡೇ ನಾನು ಹಿಂದೆ ಡಿಸೈನ್ ಮಾಡ್ತೀವಿ, ಮತ್ತೆ ರಿಲೇಟಿವ್ಸ್ ಹತ್ರ ಎಲ್ಲ ಒಂದು ಡಿಸ್ಕಷನ್ ಆಗುತ್ತೆ ನಮಗೆ. ಅವ್ರಿಗೆಲ್ಲ ಹೇಳ್ತೀವಿ ನೋಡಿ ನಮ್ಮ ಕನ್ಕ್ಲೂಷನ್ ಏನಿದೆ, ರಿಸ್ಕ್ ಸ್ಕೋರ್ ಅಂತ ಇರುತ್ತೆ, ರಿಸ್ಕ್ ಮಾಡಿಬಿಟ್ಟು ಈ ಪೇಷಂಟ್ಗೆ ಇದು ಈ ಪ್ರೊಸೀಜರ್ ಮಾಡಿದ್ರೆ ಇಷ್ಟು ರಿಸ್ಕ್ ಇದೆ, ನಮ್ಮ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತೀವಿ, 5%, 10%, 15% ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂಚೆ. ಯಾಕೆಂತಂದ್ರೆ ಕೆಲವು ಸತಿ ಒಂದೊಂದು ಸತಿ ರಿಲೇಟಿವ್ಸ್ ಬಂದಿರ್ತಾರೆ ಬಂದಿರಲ್ಲ ಮುಂಚೆ, ಸೊ ಯಾರ್ಯಾರು ಅವ್ರಿಗೆ ಪರ್ಸನ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಎಲ್ಲರಿಗೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮಾಡಾದ್ಮೇಲೆ ಇವಾಗ ಟೀಮ್ ಮೆಂಬರ್ಸ್ ಏನಿರ್ತೀವಿ, ನಾವು ಇವಾಗ ಒಂದು ನಮ್ಮ ಜೊತೆ ಅಡ್ಮಿಟ್ ಆಗಿ ನಾನು ಇರ್ತೀನಿ, ಶ್ರೀನಿ ಇರ್ತೀವಿ, ಮತ್ತೆ ಹೋಗಿ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ, ಹೆಂಗಿದ್ದಾರೆ ಏನು, ನಿಮ್ಗೆ ಈ ತರ ಮಾಡ್ತೀವಿ, ಸ್ವಲ್ಪ ನೋವಾದ್ರೆ ಹೆದರ್ಕೊಂಬೇಡಿ, ನಾವೇ ಇರ್ತೀವಿ ಅಲ್ಲಿ. ಸೊ ಅವ್ರಿಗೆ ಪೇಷಂಟ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇವಾಗ ಇವರೇ ಡಾಕ್ಟರ್ ಇರ್ತಾರಪ್ಪ, ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ನಾವು ಹೊಲದಲ್ಲೇ ಅನಸ್ತೀಶಿಯಾ ಡಾಕ್ಟರ್ನು ಹೋಗೊಂದ್ಸತಿ ಮಾತಾಡ್ತಾರೆ, ನಿಮ್ ನೆನ್ನೆ ಎಲ್ಲ ಏನ್ ಕಾಫಿ ಕುಡಿದ್ರ, ಚೆನ್ನಾಗಿತ್ತ, ನಿಮ್ಗೇನು ಇಷ್ಟ. ಸೊ ಅದಾದ್ಮೇಲೆ ನಾವು ನಿಮ್ಗೆ ಆಯ್ತು, ನಾ ನೆಕ್ಸ್ಟ್ ನಾಳೆಯಿಂದನೇ ಹಂಗೆ ಮಾಡ್ಬೋದು ಅಂತ, ಮತ್ತೆ ನೀವು ಜೀವನ ಶೈಲಿ ನಾರ್ಮಲ್ ಆಗುತ್ತೆ ಅಂತ. ಅದಲ್ದಲ್ಲೇ ಸ್ಟಾಫ್ ನರ್ಸ್ ಇರ್ತಾರೆ, ಸೀನಿಯರ್ ಸ್ಟಾಫ್ ನರ್ಸ್ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರೆ, ನಿಮ್ ಮುಂಚೆ ಏನಾದ್ರು ಇಂಜೆಕ್ಷನ್ ತಗೊಂಡಿದ್ರ, ಹೆಂಗ್ ನಿಮ್ಮ ಅನುಭವ ಏನಿತ್ತು ಇಂಜೆಕ್ಷನ್, ಏನಾದ್ರು ಆಪರೇಷನ್ ಮಾಡ್ಕೊಂಡಿದ್ರ. ಆಮೇಲೆ ಸೀನಿಯರ್ ಟೆಕ್ನಿಷಿಯನ್ಸ್ ಹೋಗಿ ಮಾತಾಡ್ತಾರೆ, ಯಾಕಂದ್ರೆ ಪ್ರತಿಯೊಬ್ರು ಹೋಗಿ ನೋಡಿದಾಗ ಅವ್ರವ್ರದೇ ಒಂದೊಂದು ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಇರುತ್ತೆ. ಸೊ ಪೇಷಂಟ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಅವರು ಬೆಳಗ್ಗೆ 9 ಗಂಟೆಗೆ ಫಸ್ಟ್ ಆಪರೇಷನ್ ಥಿಯೇಟರ್ಗೆ ಹೋದಾಗ ಅಥವಾ ಕ್ಯಾತ್ ಲ್ಯಾಬ್ ಅಂತೀವಿ ನಾವು, ಅಲ್ಲೆಲ್ಲ ಫೆಮಿಲಿಯರ್ ಫೇಸಸ್, ಫ್ರೆಂಡ್ಲಿ, ನೋಡಿದ ತಕ್ಷಣ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಅವ್ರಿಗೆ ಹೆಂಗೆ ಅಂತಂದ್ರೆ, ಅವರು ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಲ್ಲ, ಅವರು ಪೇಷಂಟ್ ಹೆಂಗ ಅನ್ಸ್ಬೇಕು ಅಂದ್ರೆ, ಓ ನಾಳೆ ನಾನು ನಾರ್ಮಲ್ ಆಗಿರ್ತೀನಿ, ಟುಮಾರೋ ಹಿ ಲುಕ್ ಫಾರ್ವರ್ಡ್ ಟು ಬಿಕಮ್ ಎ ಬೆಟರ್ ಪರ್ಸನ್ ನೆಕ್ಸ್ಟ್ ಡೇ. ಆ ಒಂದು ಧೈರ್ಯ
1: ಪಾಸಿಟಿವ್ ವೈಬ್ಸ್ ಆಗುತ್ತೆ
0: ಆಗುತ್ತೆ. ಸೊ ಪೇಷಂಟ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ, ಒಂದು ನಾವು ಒಂದು ಒಂದ್ ಮೊಮೆಂಟ್ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ದಂಗೆ ನಾವೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಿ.
1: ಸರ್, ಇದು ಬಹಳ ಬಹಳ ಮುಖ್ಯ ಸರ್. ಬಹುಶಃ ಈ ಮೂಲಕ ಎಲ್ಲರಿಗೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಒಂದು ಪೇಷಂಟ್ ಆಗಿ ಬಂದವ್ರಿಗೆ ರೋಗಿಗೆ ಬಹುಮುಖ್ಯವಾಗಿ ನಿರೀಕ್ಷೆ ಮಾಡೋದು ಅಥವಾ ಪ್ರಭಾವ ಬೀರೋದು ಇದೆ ಸರ್. ನಾವು ಹಿಂಗೆ ಕಮ್ಯುನಿಕೇಷನ್ ಮಾಡ್ತೀವಿ, ಅವ್ರ ಜೊತೆ ಮಾತನಾಡ್ತೀವಿ, ಧೈರ್ಯ ಹೇಳ್ತೀವಿ ಅಥವಾ ಸರಿಯಾಗಿ ಮಾರ್ಗದರ್ಶನ ನೀಡ್ತೀವಿ, ಇದು ಬಹಳ ಮುಖ್ಯ. ಯಾಕಂದ್ರೆ ನಾನು ಸಾಕಷ್ಟು ಕ್ಲೈಂಟ್ಸ್ಗಳು, ಸಾಕಷ್ಟು ಪೇಷಂಟ್ಸ್ಗಳು ನೋಡುವಾಗ, ಯಾರು ಕೆಲವು ಆಸ್ಪತ್ರೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾರು ನನಗೆ ನೋಡ್ತಾನೆ ಇಲ್ಲ ಅಥವಾ ಯಾರು ನನಗೆ ಮಾತಾಡಿಸ್ತಾನೆ ಇಲ್ಲ, ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಈ ಈ ಕಂಪ್ಲೇಂಟ್ಸ್ ಇದ್ದಾಗ ನೀವು ಎಷ್ಟೇ ಒಳ್ಳೆ ಚಿಕಿತ್ಸೆ ಕೊಟ್ಟರು ಅದು ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಈ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆ ನಾರ್ಮಲ್ ಚಿಕಿತ್ಸೆ ಕೊಟ್ಟರು ಇಂಪ್ರೂವ್ ಆಗಿಬಿಡ್ತಾರೆ ಅವರು. ಸೊ ಬಹುಶಃ ಇದು ಬಹಳ, ಅದರಲ್ಲೂ ಎಸ್ಪೆಷಲಿ ಹೆಲ್ತ್ ಸೆಕ್ಟರಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋ ವಿಷಯ ಇದು ಸರ್. ತಾವು ಅದನ್ನು ಅಳವಡಿಸ್ಕೊಂಡಿದ್ದೀರಿ, ಇದು ಭಾಳ ಸಂತೋಷ ಸರ್. ಸೊ ಬಹುಶಃ ಇದನ್ನೇ ಮುಂದುವರಿಸಿ ಹಾಗೆ ಬೇರೆಯವರು ಕೂಡ ತಮ್ಮನ್ನ ಈ ಮಾಡೆಲ್ ಆಗಿ ತಗೊಳ್ಳಿ ಅಂತ ನಾನು ಕೂಡ ಭಾವಿಸ್ತೀನಿ.
2: ಇದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟಿಕ್ಸ್ನೋಸಿಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು 70 ವರ್ಷದ ಮೇಲವರಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಅವ್ರು 69 ಇದ್ದಾರೆ ಅನ್ಕೊಳ್ಳಿ, ಬಟ್ ಅವ್ರಿಗೆ ನನಗೆ ಇದು ಮಾಡ್ಬೇಕಲ್ಲ ಅಂತ ಒಂದು ಪ್ರಶ್ನೆನೂ ಕೇಳ್ತಾರೆ, ನನಗೆ ಇದೇ ಮಾಡಿ ನಂಗೆ ಓಪನ್ ಬೇಡ ಅಂತ. ಸೊ ಆಗ ಈ ಮನುಷ್ಯ ಚೆನ್ನಾಗಿದ್ದಾರೆ, ಸರ್ಜರಿ ಮಾಡುವಾಗ ಇದು ಮಾಡಿದ್ರೆ ಫಸ್ಟ್ ಸರ್ಜರಿ ಮಾಡಿಸ್ಕೊಳ್ಳಿ, ಟಿಶ್ಯೂ ವ್ಯಾಲ್ವ್ ಹಾಕಿಸ್ಕೊಳ್ಳಿ. ಸೊ ಇದನ್ನ ಅದು 10 ವರ್ಷ ಬರುತ್ತೆ, ಆಗ 79 ವಯಸ್ಸಲ್ಲಿ ನಾವು ಇದನ್ನ ಮಾಡ್ತೀವಿ. ಆ ತರ ಪೇಷಂಟ್ ನಾವು ಇದನ್ನ ಬೇಡ, ಟಾವಿ ಬೇಡ, ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಕಳಿಸಿರೋದು ಉಂಟು. ಅವ್ರಿಗೆ ಅದ 10 ವರ್ಷ ಆದ್ಮೇಲೆ ನಾವು ಬೇಕಾದ್ರೆ ಟಾವಿ ಮಾಡ್ಬೋದು. ಸೊ ಅವ್ರು ಇನ್ನೊಂದು 10 ವರ್ಷ ಬದುಕ್ತಾರೆ. ಸೊ ಲೈಫ್ ಟೈಮ್, ಅವ್ರಿಗೆ 20 ವರ್ಷ ಅವ್ರಿಗೆ ಒಂದು ಲೈಫ್ ಇದಾದಂಗೆ, ಎಕ್ಸ್ಟೆಂಡ್ ಇಂಪ್ರೂವ್ ಆದಂಗೆ ಆಗುತ್ತೆ ಅಂತ. ಸೊ ಅದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟೆಕ್ಸ್ನೋಸಿಸ್.
1: ಆಪ್ತ ಸಮಾಲೋಚನೆ ಮೂಲಕ ಇದನ್ನೆಲ್ಲ ನೀವು ಅವ್ರಿಗೆ ಕನ್ವೇ ಮಾಡ್ತೀರಿ, ಅರ್ಥೈಸ್ತೀರಿ ಅರ್ಥೈಸ್ತೀರಿ ಅಂತ. ಎಸ್ ಸರ್. ಹರ್ಷ ಸರ್, ಯಾವ್ದಾದ್ರು ಒಂದು ಸಕ್ಸಸ್ ಸ್ಟೋರಿ ಇದೆಯಾ ನಿಮ್ಮಲ್ಲಿ?
0: ಇದೆ, ತುಂಬ ಇದೆ. ಈ ಪ್ರತಿಯೊಂದು ಸಕ್ಸಸ್ ಸ್ಟೋರಿನಲ್ಲೂ ಒಂದು ಟೀಮ್ ಎಫರ್ಟ್ ಇರುತ್ತೆ. ನಾನೇ ಮಾಡಿದ್ದನ್ನೆಲ್ಲ ಫುಲ್ ಟೀಮ್ ಎಫರ್ಟ್. ಅದರೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್, ಇವಾಗ ನಮ್ಮ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ದಿನೇಶ್ ಸರ್, ಆಮೇಲೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡ್ ಡಾಕ್ಟರ್ ಸದಾನಂದ್ ಇದ್ದಾರೆ, ಅವರ ಒಂದು ಪ್ರೋತ್ಸಾಹ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದಿಸ್ ಒಂದು ಲಾಟ್ ಆಫ್ ಕಾಸ್ಟ್ಸ್ ಇನ್ವಾಲ್ವ್, ಇನ್ನೊಂದು ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಟು ಬಿ ಪ್ರೊಕ್ಯೂರ್ಡ್. ಅದನ್ನೆಲ್ಲ ನಾವು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ತರಿಸಿ ಪೇಷಂಟ್ಗೆ ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಮ್ಮ ಡೈರೆಕ್ಟರು ಮೆಡಿಕಲ್ ಸೂಪರಿಂಟ್ ಅವ್ರದ್ದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಡೈರೆಕ್ಟರ್ ಡಾಕ್ಟರ್ ದಿನೇಶ್ ಅವರು, ಮುಂಚೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ರು, ಅವ್ರ ಸಪೋರ್ಟ್ ಎಲ್ಲ ತುಂಬ ಇತ್ತು ನಮಗೆ, ಈಗಲೂ ಇದೆ. ಈ ಒಂದು ಸಪೋರ್ಟಿಂದ ನಾವು ಈ ಥರ ಒಂದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೇರ್ ಜಯದೇವ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನನಗೆ ಒಬ್ಬರು ಪೇಷಂಟು 92 ಇಯರ್ಸ್, ಅವರ ಮಗ ಪಾಪ ಆಟೋ ಡ್ರೈವರ್ ಬಂದಿದ್ರು, ಹೆಸರು ಹೇಳಲ್ಲ. ಅವ್ರಿಗೆ ಹಿಂಗೆ, ಅವರು ರಿಟೈರ್ಡ್ ಟೀಚರ್ ಪಾಪ, ಅವ್ರು ಹೆಂಗೋ ಮಾಡಿ ಹಣ ಎಲ್ಲ ಹೊಂದಿಸ್ಕೊಂಡು ಕಡಿಮೆಗೂ ಮಾಡಿದ್ವಿ. ಇವಾಗ 2 ಇಯರ್ಸ್ ಆಗಿದೆ ಮಾಡಿ, ಅವರು ಟ್ಯಾವಿ ಮಾಡಿ ಅವ್ರ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ, ಮನೆ ಪಕ್ಕಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸಾಯಂಕಾಲ ಟೈಮ್ ಪಾಸ್ ಮಾಡ್ತಾರೆ. ಅದಲ್ಲದೆ ಅವರು ಸ್ವಲ್ಪ ಅವ್ರ ವೈಫ್ಗೂ ಅವ್ರ ಮನೆಯವ್ರಿಗೂ ಸ್ವಲ್ಪ ತೊಂದರೆ ಆಗಿತ್ತು, ಆವಾಗ ವಾರ್ಡಲ್ಲಿ ಅವರೇ ಪಾಪ ಅವ್ರ ವೈಫ್ ಜೊತೆ ಇದ್ಕೊಂಡು ನೋಡ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಈ ತರ
1: 92 ಇಯರ್ಸ್
0: ಅವರು.
1: ಸೊ ಇದೊಂದು ರೀತಿಯ ಸಕ್ಸಸ್ ಸ್ಟೋರಿ ಸರ್, ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರಿ. ಎಸ್ ಸರ್. ಶ್ರೀಧರ್ ಶ್ರೀನಿಧಿ ಸರ್ ಏನು ಹೇಳ್ತಾ ಇದ್ದೀರಿ?
2: ಅಲ್ಲ ಅದೇ ನಮ್ದು, ಅದೇ ಹಲವಾರು ನಾನು ಸರ್ ಸೇರಿಕೊಂಡು ಅರೌಂಡ್ 20-25 ಕೇಸ್ ಆಗಿದೆ. ಸೊ ಅದರಲ್ಲಿ ಎಲ್ಲರೂ ಸಕ್ಸಸ್ ಆಗಿದೆ. ಒಂದು ಕೇಸ್ ಅಷ್ಟೇ ನಮ್ದು ಅಂದ್ರೆ ಫೇಲ್ಯೂರ್ ಅಂತ ಹೇಳಕ್ ನಮ್ಗೆ ಬೇಜಾರಾಗುತ್ತೆ, ನಮಗೂ ತುಂಬಾ ಬೇಕಾದವ್ರು ಕೂಡ ಅವರು. ಸೊ ಅದು ಮಾತ್ರ ಬಿಟ್ರೆ ಇನ್ನೆಲ್ಲಾನು ಸಕ್ಸಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ವೆಲ್ಲ ಅಳವಡಿಸಿದ್ವಿ, ತರ ತುಂಬಾ ತೀವ್ರತೆ ತುಂಬಾ ಏಜ್ ಆಗಿತ್ತು, ಆ ಕ್ಯಾಲ್ಸಿಯಂ ಇದರಿಂದ ಅದು ಬಿರುಕು ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು. ಸೊ ಅದನ್ನ ಅವ್ರನ್ನ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಅದ್ ಬಿಟ್ರೆ ಇನ್ ಮಿಕ್ಕಿದ್ದ ಎಲ್ಲಾ ಕೇಸು ಚೆನ್ನಾಗಿ ಆಗಿದೆ. ಸೊ ಅದರಲ್ಲಿ ಒಂದು ಪೇಪರ್ ಎಲ್ಲ ಬಂದಿತ್ತು, ಒಂದು ಯೂನಿಕಾರ್ನ್ ಟೆಕ್ನಿಕ್ ಅಂತ. ಫಸ್ಟ್ ಟೈಮ್ ಕರ್ನಾಟಕದಲ್ಲೇ 4ನೇ ಕೇಸ್ ತರ, ಅದು ತುಂಬಾ ಕಷ್ಟ ಕೇಸ್ ಇತ್ತು ಅವ್ರದ್ದು. ಅದರಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ, ಪೇಸ್ ಮೇಕರ್ ಅಳವಡಿಸ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು. ದೇವರಿಂದ ಅದು ಯಾವುದು ಆಗದೆ ಅದು ಆ ಟೆಕ್ನಿಕ್ ತರ ಮಾಡಿ ಅದು ಚೆನ್ನಾಗಾಯ್ತು. ಸೊ ಆ ರೀತಿ ಇನ್ನೊಂದು ವ್ಯಾಲ್ವ್ ಇನ್ ಅದೇ ಮೊದಲೇ ಒಂದ್ಸಲ ವ್ಯಾಲ್ವ್ ಆಗಿ ಇನ್ನೊಂದು ವ್ಯಾಲ್ವ್ ಅದ್ರ ಮೇಲೆ ಕೂಡ, ಅವರು ಪಾಂಡವಪುರ ಒಬ್ರು ಪೇಷಂಟ್, ಅವರು ಚೆನ್ನಾಗಿದ್ದಾರೆ, ಎಲ್ಲ ಫಾಲೋಅಪ್ ಬರ್ತಾ ಇದಾರೆ ಚೆನ್ನಾಗಿ. ಅವರು ಮಾಡೋದಕ್ಕೂ ಮುಂಚೆ 1 ವರ್ಷ ಹೇಗಿದ್ರು, ಮಾಡಿದ್ಮೇಲೆ ಅದು ಔಟ್ಕಮ್ ಒಂಥರ ಆಕ್ಟಿವ್ ಆಗಿ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ದಾರೆ. ಮೊದಲು ಅವ್ರ ಜೊತೆಗೆ ಅವರು ಮನೆಯವರೆಲ್ಲ ಇರ್ಬೇಕಾಗಿ ಬಂತು, ಎಲ್ಲ ಇರ್ತಿತ್ತು, ಎಲ್ಲ ಆಕ್ಟಿವಿಟಿ ಕಮ್ಮಿ ಮಾಡಿಬಿಟ್ಟಿದ್ರು, ಹೊಲಕ್ಕೆ ಹೋಗೋದೆಲ್ಲ ಕಮ್ಮಿ ಮಾಡಿ ಈಗ ಮತ್ತೆ ಹೋಗ್ತಾ ಇದಾರೆ. ಸೊ ಅಂದ್ರೆ ಅಟ್ ಲೀಸ್ಟ್ ಅವ್ರು ಆ ಏಜ್ ಅಲ್ಲಿ 80-76 ಅದರ ಏಜ್ ಅಲ್ಲಿ ಆಕ್ಟಿವ್ ಇದಾರೆ. ಒಂದು ಸೊ ಸಕ್ಸಸ್ ಹಲವಾರು ಸಕ್ಸಸ್ ಸ್ಟೋರಿ ಇದೆ. ಒಂದು ಮಾತ್ರ ನಮ್ ಒಂದ್ ಮಾತ್ರ ನಮ್ಗೆ ಆದ್ರೂ ಅದ್ ಮಾಡಿ ಒಂದ್ ತಿಂಗಳು ನಮ್ಗೆ ಮಾಡೋದಕ್ಕೆ ಬೇಜ್ ಅಂದ್ರೆ ಒಂದ್ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿರ್ತೀವಿ, ನಮ್ಗೆ ಎಲ್ಲಾನು ಸಕ್ಸಸ್ ಆಗ್ಬೇಕಂತಾನೆ ಆಸೆ ಇರುತ್ತೆ. ಬಟ್ ಒಂದ್ ಕೇಸ್ ಮಾತ್ರ ನಮ್ಗೆ ಅದು ಸಕ್ಸಸ್ ಆಗಿಲ್ಲ, ಮಿಕ್ಕಿದ 23 ಕೇಸು ಎಲ್ಲ ಚೆನ್ನಾಗಿ ಆಗಿದೆ.
1: ಈಗ ಟಾವಿ ಬಂದ ಮೇಲೆ ಅರೌಂಡ್ ಮೋರ್ ದನ್ 20 ಕೇಸಸ್ ಹೇಗೆ ಎಷ್ಟು ಮಾಡಿದ್ರು?
2: ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅರೌಂಡ್ 45-50
0: ಆಗಿದೆ.
2: ನಮ್ಮ ಟೀಮ್ ನಾನು ಸರ್ ಟೀಮ್ ಒಂದ್ 23, ಮಿಕ್ಕಿದ್ದು ನಮ್ ಬೇರೆ ಮಾಡ್ತಾರೆ. ಸೊ ಸರ್ ಹೇಳ್ದಂಗೆ ಇದಕ್ಕೆ ತುಂಬಾ ಇದು ಎಲ್ಲ ಅವೈಲಬಲ್ ಒಂದೇ ಕಡೆ ಇರಲ್ಲ ಈ ಇನ್ಸ್ಟ್ರೂಮೆಂಟ್ಸ್. ಒಂದು ಶೀತ್ ಅಂತ ದೊಡ್ಡ ಶೀತ್, 8mm ಶೀತ್ ಅವೆಲ್ಲ ಒಂದೇ ಕಡೆ. ಅದು ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ ದಿನೇಶ್ ಸರ್ ಮತ್ತೆ ಡಾಕ್ಟರ್ ಸದಾನಂದ್ ಸರ್ MS ಅವರೆಲ್ಲ ಅವ್ರಿಗೆ ಮೊದಲೇ ಪರ್ಮಿಷನ್ ತಗೊಂಡು ಅವರು ಇಬ್ರು ತುಂಬಾ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ ಈ ತರ ಹೈ ರಿಸ್ಕ್ ಕೇಸ್ ಮಾಡೋದಕ್ಕೂ ಅವ್ರು ಸಪೋರ್ಟ್ ಇರಬೇಕು ಅವ್ರದ. ಅದರಿಂದನೂ ಅದು ನಮ್ಗೆ ಇದೆಲ್ಲ ಮಾಡೋಕ್ಕೂ ನಮ್ಗೆ ಧೈರ್ಯ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ. ಮೊದ್ಲಿನ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಅದನ್ನೇ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು ಈ ತರ, ಎಸ್ಪೆಷಲಿ ಮೈಸೂರು ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಅದು ಮುಂದುವರೆದಿದೆ ಚೆನ್ನಾಗಿ.
1: ಸರ್ ಹರ್ಷ ಸರ್, ಸಾಮಾನ್ಯವಾಗಿ ಜಯದೇವ ಅಂದ ತಕ್ಷಣ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲರೂ ಏನೇ ತೊಂದರೆ ಆದರೂ ವಿಶೇಷವಾಗಿ ಮಿಡಲ್ ಕ್ಲಾಸ್ ಅಥವಾ ಈವನ್ ಹೈ ಕ್ಲಾಸ್ ಅವರು ಕೂಡ ಜಯದೇವ ಅಂತ ತಕ್ಷಣಕ್ಕೆ ಅಲ್ಲಿಗೆ ಅವರು ಓಡ್ ಬರ್ತಾರೆ. ಬಟ್ ಒಂದು ಥಿಂಗ್ ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ನೋ ಒಂದು ಮನೋಭಾವ ಇರುತ್ತೆ. ಇಲ್ಲಿ ಕಾಸ್ಟ್ ಬಗ್ಗೆ ನೋಡುವಾಗ ಕೆಲವು ಕಾಸ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ ಅಂತಾರೆ. ಸೊ ಈ ಕಾಸ್ಟಿಂಗ್ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ?
0: ಇವಾಗ ನಮ್ಮದು ಈ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ, ಇವಾಗ ವಿ ಹ್ಯಾವ್ ಎ ವಿಷನ್ ಫಾರ್ ದ ಫ್ಯೂಚರ್. ಏನಕ್ಕೆಂದ್ರೆ ಪಾಪ್ಯುಲೇಷನ್ ಏಜ್ ಆಗ್ತಾ ಇದೆ, ಅಂಡ್ ಈ ಥರ ಕಾಯಿಲೆಗಳು ಮೇಲಿಂದ ಮೇಲೆ ನೋಡ್ತಾ ಇದ್ದೀವಿ ಇವಾಗ. ಸೊ ಜಯದೇವ ಒಂದೊಂದು ಲಾರ್ಜೆಸ್ಟ್ ಕಾರ್ಡಿಯಾಕ್ ಕೇರ್ ಸೆಂಟರ್ಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಆಟೋಮ್ಯಾಟಿಕಲಿ ನಮಗೆ ಬರುವಂಥ ಪೇಷಂಟ್ಸ್ ಜಾಸ್ತಿ ಬಂದೇ ಬರ್ತಾರೆ. ಸೊ ಯಾರಿಗೂ ನಾವು ನಿಮಗೆ ಹಣ ಇಲ್ಲ ಮಾಡಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾವು ವಾಪಸ್ ಕಳಿಸೋದು ಮಾಡಲ್ಲ. ಏನಾದರೂ ಮಾಡಿ, ಇವಾಗ ಒಂದು ಪೇಷಂಟ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಕಡೆಯಿಂದ ಮಾಡಿ ಅರೇಂಜ್ ಮಾಡೇ ಮಾಡಬೇಕು ಅಂತ ಒಂದು ಫಸ್ಟ್ ಥಾಟ್. ಸೊ ದಿಸ್ ಟ್ರೀಟ್ಮೆಂಟ್ ಶುಡ್ ರೀಚ್ ದ ಪೂರೆಸ್ಟ್ ಆಫ್ ದ ಪೂರ್, ರಿಚೆಸ್ಟ್ ಆಫ್ ದ ರಿಚ್, ಎಲ್ಲ ಆಲ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ, ಸಮಾಜ ಎಲ್ಲ ಲೆವೆಲ್ವರೆಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮದೊಂದು ವಿಷನ್ ಇದೆ. ಇನ್ನೊಂದು ಈ ವ್ಯಾಲ್ವ್ ಸರ್ಜರೀಸ್ ಇದೆಯಲ್ಲ, ಅದು ನಾವು ಮಾಡಿದ್ರೆ ಒಳ್ಳೇದೇ, ಒಂದೇ ಅಲ್ಲ, ಇನ್ನು ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ಶೋರ್ ದಟ್ ದಿಸ್ ಟ್ರೀಟ್ಮೆಂಟ್, ಕ್ವಾಲಿಟಿ ಟ್ರೀಟ್ಮೆಂಟ್ ಈಸ್ ಅವೈಲಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಸೊ ವಿ ವಾಂಟ್ ಟು ಟ್ರೈನ್ ಫ್ಯೂಚರ್ ಜನರೇಷನ್ ಆಫ್ ಡಾಕ್ಟರ್ಸ್ನ ಟ್ರೈನ್ ಮಾಡಿ, ರಿಸರ್ಚ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ದಿಸ್ ಟೆಕ್ನಾಲಜಿ ಅಫೋರ್ಡಬಲ್ ಅಂಡ್ ಆಕ್ಸೆಸಬಲ್ ಟು ಎವ್ರಿ ಒನ್, ಟೆಕ್ನಾಲಜಿ ಟು ದ ಡೋರ್ ಸ್ಟೆಪ್ ಅಂದಂಗೆ. ಅದೊಂದು ವಿಷನ್ ಇದೆ ನಮಗೆ. ಐ ಆಮ್ ಶೂರ್ ವಿತ್ ನಮ್ಮ ಡೈರೆಕ್ಟರ್ ಆಗಲಿ, ಮೆಡಿಕಲ್ ಸೂಪರಿಂಟೆಂಡ್ ಆಗಲಿ, ಅವ್ರ ಸಪೋರ್ಟು, ನಮ್ಮ ಟೀಮ್ ಎಫರ್ಟ್ ಇಂದ, ಯಾಕೆಂದ್ರೆ ಟೆಕ್ನಾಲಜಿ ಆಕ್ಸೆಸ್ ಟು ಟೆಕ್ನಾಲಜಿ ನಮ್ಮ ಇಂಡಿಯನ್ಸಿಗೆ ಕಡಿಮೆ ನಮ್ಮ ಇಂಡಿಯಾದಲ್ಲಿ, ಬಟ್ ಅವರ್ ಸ್ಕಿಲ್ಸ್ ಆರ್ ಅಹೆಡ್ ಆಫ್ ಅದರ್ಸ್. ಸೊ ಈ ಒಂದು ಇದ್ರೆ ನಾವು ಮುಂದಕ್ಕೆ ಎಲ್ಲರಿಗೂ ಈ ಒಂದು ಟ್ರೀಟ್ಮೆಂಟು ಕೊಡು ಅಫೋರ್ಡಬಲ್ ಆಗಿ ರೀಚಬಲ್ ಆಗಿ ಮಾಡಬೇಕು ಅಂತ ನಮ್ದೊಂದು ವಿಷನ್ ಇದೆ. ಅಂಡ್ ಟ್ರೈನ್ ಅಪ್ ದ ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್.
1: ಎಸ್ ಸರ್, ಎಸ್ ಸರ್. ಶ್ರೀಜಿ ಸರ್, ಸಾಮಾನ್ಯವಾಗಿ ಈ ಕಾರ್ಡ್ಸ್ ಇರುತ್ತೆ, ಇನ್ಸೂರೆನ್ಸ್ ಸ್ಕೀಮ್ಸು, ಗೌರ್ಮೆಂಟ್ ಕಾರ್ಡ್ಸ್ಗಳು, ಸ್ಕೀಮ್ಸ್ಗಳು ಯಾವೆಲ್ಲ ಅಪ್ಲೈ ಆಗುತ್ತೆ ಈ ಜಯದೇವದಲ್ಲಿ ಸಾಮಾನ್ಯ?
2: ನಮ್ಮ ಜಯದೇವಲ್ಲಿ ಎಲ್ಲ ಸ್ಕೀಮ್ಸ್ ಅಪ್ಲೈ ಆಗುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ ಇದು. ಬಟ್ ಅದೇ ಸೊ ನಾವು ಜೀವ ಉಳಿಸುವಂತ ಟ್ರೀಟ್ಮೆಂಟ್ ಆಗಿ ಆಂಜಿಯೋಪ್ಲಾಸ್ಟಿ, ಹಾರ್ಟ್ ಅಟ್ಯಾಕ್ ಬಂದಿರ್ತಾರೆ, ಅದೆಲ್ಲಾನು ಅದರಲ್ಲಿ ಬರುತ್ತೆ. ಕೆಲವೊಂದು ಇನ್ನು ಗೌರ್ಮೆಂಟ್ಗೆ ಎಲ್ಲ ಮನವಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ MS ಅವರು ಮತ್ತೆ ಡೈರೆಕ್ಟರ್ ಸರ್. ಕೆಲವೊಂದು ಅದೇನಾಗುತ್ತೆ, ಹೈಯರ್ ಎಂಡ್ ಪ್ರೊಸೀಜರ್ ಅಂತ ಕರಿತೀವಿ, ಈ ಪೇಸ್ ಮೇಕರ್ ಪೇಷಂಟ್ಗೆ ಒಳ್ಳೇದ್ ಮಾಡುತ್ತೆ, ಅದನ್ನ ಹಾಕೊಡ್ತೀವಿ ಫ್ರೀ ಆಗಿ. ಯಶಸ್ವಿನಿ ಆಗಲಿ, BPL ಆಗಲಿ, CGHS ಆಗಲಿ, ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಗಲಿ, ಇವೆಲ್ಲ ಸ್ಕೀಮ್ ಇದೆ. ಕಾರ್ಡ್ ಇನ್ಶೂರೆನ್ಸ್ ಇದ್ರೆ ಆಬ್ವಿಯಸ್ಲಿ ಆ ಇನ್ಶೂರೆನ್ಸ್ ತಕ್ಕಂತ ಎಲ್ಲ ಟ್ರೀಟ್ಮೆಂಟು ಸೌಲಭ್ಯ ಇದೆ. ಬಟ್ ಈಗ ಪೇಸ್ ಮೇಕರ್ ಅಲ್ಲಿ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಬಂದಿದೆ, ಹೈಯರ್ ಎಂಡ್ ಅದು, ಅದು ಈ ಸ್ಕೀಮ್ ಅಲ್ಲಿ ಬರಲ್ಲ. ಸೊ ಅವರು ಅದೇ ಬೇಕು ಅಂತ ಪೇಷಂಟ್ ಕೇಳಿದಾಗ ಅವಾಗ ಚಾರ್ಜಸ್ ಆಗತ್ತೆ. ಸೊ ಅದು ಆ ತರ. ಬಟ್ ಪೇಷಂಟ್ಗೆ ಆರಾಮಾಗಿರೋಕೆ ಏನ್ ಮಾಡ್ಕೊಡ್ಬೇಕು, ಅದೆಲ್ಲ ಸ್ಕೀಮ್ ಅಲ್ಲಿ ಆಲ್ರೆಡಿ ಅಳವಡಿಕೆ ಆಗಿದೆ. ಇದೆ, ಅದನ್ನ ನಾವು ಕೂಡ ಮಾಡ್ತಾ ಇದೀವಿ. ಕೆಲವೊಂದು ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಎಲ್ಲ ತಕ್ಷಣಕ್ಕೆ ಸ್ಕೀಮಿಗೆ ಬರಲ್ಲ ಅದು, ಸೊ ಅದನ್ನ ಅವರು ಸ್ವಲ್ಪ ಚಾರ್ಜಸ್ ಕೊಡ್ಬೇಕಾಗತ್ತೆ.
1: ಅಂದ್ರೆ ಈವನ್ ಬಿ ಪಿ ಎಲ್ ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಇವುಗಳೆಲ್ಲವೂ ಅದರ ಅಂಡರ್ ಅಲ್ಲಿ ಏನೇನು ಸ್ಕೀಮ್ ಇದೆ, ಲಭ್ಯತೆ ಇದೆ, ಅದು ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ.
2: ಅಷ್ಟು

0: ಒಬ್ಬನೇ ಎಲ್ಲರೂ ಮಾಡಿಸ್ಕೊಳ್ಳ ಅಂತಾನೂ ಆ ಥರನೂ ಅಲ್ಲ. ಸೊ ಎಲ್ಲ ಬಂದು ಎಲ್ಲಾನೂ ಇದನ್ನು ನಾನೊಬ್ಬನೇ ಎಲ್ಲಾನು ಮಾಡ್ತಾ ಇದ್ದೀನಿ ಅಂತಾನೂ ಅಲ್ಲ. ಸೊ ಒಂದು ಟೀಮ್ ಇದು ಎಫರ್ಟ್ ಇದು. ಹಾಗೆ ಪೇಷಂಟು ಪೇಷಂಟ್ ಒಬ್ಬರೇನೂ ಅಲ್ಲ, ಪೇಷಂಟ್ ಅಟೆಂಡರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈ ಪರ್ಟಿಕ್ಯುಲರ್ ಟ್ಯಾವಿ ಅಂತ ಹೇಳಿದಾಗ ಇವೆಲ್ಲ ನಾವು ಹೇಳಿ ಇಷ್ಟು ಏನು ಇಷ್ಟೊತ್ತು ಮಾತಾಡಿದ್ವಿ, ಆ ಒಂದು ಟೀಮ್ ಅಪ್ರೋಚ್, ಅವರು ನಮ್ಮ ಟೀಮೇ. ಪೇಷಂಟ್ ಅಂಡ್ ಪೇಷಂಟ್ ಅಟೆಂಡರ್ಸ್ ಆಲ್ಸೋ ಬಿಲಾಂಗ್ಸ್ ಟು ದ ಟೀಮ್. ಸೊ ಇದು ಒಂದು ಇಷ್ಟು ಎಲ್ಲರದ್ದು ನಿರ್ಧಾರ ಮಾಡಿ ಮಾಡಿದಾಗ ಇದು ಫೈನಲಿ ಇದು ಏನು ಸರ್ ಇದ್ರದ್ದು ಅಂತ ಅಂದಾಗ, ಒಂದು 82ನೇ ವಯಸ್ಸು ಒಬ್ಬರು ಮಾಡಿದಾಗ ಅವ್ರದ್ದು ಆಯಸ್ಸು 83 ಇರ್ಬೋದು ಅಷ್ಟೇ. ಬಟ್ ಆ ಒಂದು ವರ್ಷ ಅವ್ರು ಚೆನ್ನಾಗಿ ಅವ್ರು ಯಾರ್ದು ಯಾರ್ದು ಅವಲಂಬಿತ ಇಲ್ಲದೆ ಚೆನ್ನಾಗಿದ್ರು ಅಂತ ಅಷ್ಟೆ. ಸೊ ಕೆಲವ್ರಿಗೆ 10 ವರ್ಷ ಚೆನ್ನಾಗಿರ್ತಾರೆ, ಕೆಲವ್ರು 5 ವರ್ಷ ಚೆನ್ನಾಗಿರ್ತಾರೆ, ಎಷ್ಟೇ ದಿನ ಚೆನ್ನಾಗಿರ್ಲಿ ನೆಕ್ಸ್ಟ್ ಮಾಡಿದ್ಮೇಲೆ. ಸೊ ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ಬೋದು, ಅದನ್ನ ನಾವು ನೋಡಿದೀವಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ಒಬ್ಬೊಬ್ರು ಇಷ್ಟು ಖರ್ಚು ಮಾಡಿದ್ವಿ ಬಟ್ ಒಂದೇ ವರ್ಷ ಬದುಕಿದ್ರು ಅಂತಾನು, ಬಟ್ ಆ ಒಂದ್ ವರ್ಷ ಅವ್ರು ಯಾರಿಗೂ ಡಿಪೆಂಡೆಂಟ್ ಇಲ್ಲದೆ ಚೆನ್ನಾಗಿದ್ರು ಅಂತ. ಸೊ ಅದೊಂದು ಅದನ್ನ ಹೇಳ್ಬೇಕಾಗತ್ತೆ. ಸೊ ಇಷ್ಟೊಂದೆಲ್ಲ ಹೇಳಾಗ ಹೋಪ್ಸ್ ಜಾಸ್ತಿ ಆಗತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಡೆಫಿನೆಟ್ಲಿ 110% ನಾವು ಟೀಮ್ ಆಗಿ ಅವ್ರನ್ನ ಟೀಮ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಬಟ್ ಚೆನ್ನಾಗಿರೋರ್ನ ನಾವು ಆಲ್ರೆಡಿ ನೋಡ್ತಾ ಇದೀವಿ ಎಲ್ಲ ಫಾಲೋಅಪ್. ಒಬ್ರು ಪೇಷಂಟ್ ನಾವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಒಬ್ರು, ಒಬ್ರು ವೈಟ್ ಮಾಡೋರು, ಅದು ಕಳ್ಸಿದ್ದೆ ಅವ್ರಿಗಿದ್ದ ಒಂದು ಇದನ್ನ ಇನ್ವಿಟೇಷನ್ ಮಾಡ್ತೀವಿ ಅಂತ. ಸೊ ಆ ರೀತಿ ಸೊ ಖುಷಿಯಾಗಿರೋರು ಇದಾರೆ ತುಂಬಾ ಚೆನ್ನಾಗಿ. ಸೊ ಹೇಳ್ದಂಗೆ ನಮ್ಗೆ ಒಂದು ಬೇಜಾರಾಗಿರೋದು ಒಂದೇ ಒಂದು ಇದ್ರ ಕೇಸ್ ಅಲ್ಲಿ. ಬಟ್ ಅದು ಇನ್ನೂ ಆ ದುಃಖ ನಮ್ಗೆ ಇನ್ನೂ ಅಳ್ಸಕ್ಕಾಗಿಲ್ಲ. ಆತರ
1: ಖಂಡಿತ ಏನೋ ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀರಿ, ಪ್ರಯತ್ನಗಳೆಲ್ಲ ಆಗಿರ್ತೀವಿ. ನಮ್ಮ ಕೈ ಮೀರಿ ಆದಾಗ ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರ್. ಆದ್ರೂ 99% ಸಕ್ಸಸ್ ರೇಟ್ ಇದೆಯಲ್ಲ, ಅದೇ ಬಹಳ ಸಂತೋಷ. ಅರ್ಷದ್ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಟೇಕ್ ಹೋಮ್ ಮೆಸೇಜ್.
2: ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ನೆವರ್ ಮಿಸ್ ಎ ಬೀಟ್. ಅಂದ್ರೆ ಒಂದು ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಒಂದು. ಇನ್ನೊಂದು, ಇವಾಗ ಈಗ ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾಗ, ಮನಿ ಇಸ್ ನಾಟ್ ದ ಇಶ್ಯೂ, ಹಣ ಬರುತ್ತೆ ಹೋಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ ಇದ್ದಾಗ ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಒಂದು. ಇನ್ನೊಂದು, ಲುಕ್ ಫಾರ್ ಎ ಹೆಲ್ತಿ ಲೈಫ್, ಲುಕ್ ಫಾರ್ ಎ ಪೇನ್ ಫ್ರೀ ಲೈಫ್. ಇವಾಗ ಒಬ್ಬ ವಯಸ್ಕರು 2 ವರ್ಷ ಇದ್ರು ಬದುಕಿದ್ರು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕು ಹೊರತು ಬೆಡ್ರಿಡನ್ ಆಗಿರಬಾರ್ದು. ವಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ಎ ಬೆಟರ್ ಲೈಫ್, ಅಡಾಪ್ಟ್ ದಟ್ ಟ್ರೀಟ್ಮೆಂಟ್ ನ್ಯೂ ಟೆಕ್ನಾಲಜಿ, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ನೆವರ್ ನೆಗ್ಲೆಕ್ಟ್ ಸಿಂಪ್ಟಮ್ಸ್.
1: ಎಸ್ ಸರ್, ಎಸ್.
2: ಸೊ ವಿ ಶುಡ್ ಹ್ಯಾವ್ ಹೋಪ್ ಫಾರ್ ಎ ಹೆಲ್ತಿ ಸೊಸೈಟಿ ಒಂದು. ಇನ್ನೊಂದು, ಯಂಗ್ಸ್ಟರ್ಸ್ಗೆ ಏನು ಹೇಳೋದು ಅಂದರೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಆ್ಯಂಡ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ವಿತಿನ್. ವಿ ಶುಡ್ ಸ್ಟಾರ್ಟ್ ಟು ಲುಕ್ ಅಟ್ ಎ ಹೆಲ್ತಿ ಕಂಟ್ರಿ ಆ್ಯಂಡ್ ಎ ಹೆಲ್ದಿ ನೇಷನ್. ವಿ ಶುಡ್ ಬಿ ಎ ಪಾರ್ಟ್ ಆಫ್ ಎ ಹೆಲ್ದಿ ನೇಷನ್. ವಿ ಶುಡ್ ಸ್ಟಾರ್ಟ್ ನೇಷನ್ ಬಿಲ್ಡಿಂಗ್, ಬರೀ ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬಾರ್ದು.
1: ಎಸ್, ಖಂಡಿತ. ನಮ್ಮ ವೈಯಕ್ತಿಕ ಆರೋಗ್ಯ ನೋಡ್ಕೊಳ್ಳೋದ್ರ ಮೂಲಕ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿ ನೋಡಿಕೊಂಡ್ರೆ ಸಮುದಾಯ, ಸಮುದಾಯ ಚೆನ್ನಾಗಿದ್ದಾರೆ, ನೇಷನ್ ಚೆನ್ನಾಗಿರುತ್ತೆ. ಸರ್, ಒಂದಕ್ಕೊಂದು ನಾನೊಬ್ಬ ಚೆನ್ನಾಗಿರ್ತೀನಿ ಅಂತ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಅದು ರಾಷ್ಟ್ರ ಚೆನ್ನಾಗಿದ್ದ ಲೆಕ್ಕದಲ್ಲಿ ಆಗುತ್ತೆ. ಪ್ರತಿಯೊಬ್ಬನು ನಾನು ಚೆನ್ನಾಗಿದ್ದೀನಿ ಅಂತ ಮಾಡುತ್ತೆ. ಸೊ ರಾಷ್ಟ್ರನೇ ಚೆನ್ನಾಗಿರುತ್ತೆ. ಸೊ ಒಂದು ಆರೋಗ್ಯಯುತವಾದ ರಾಷ್ಟ್ರವನ್ನು ನೋಡಲಿಕ್ಕೆ ತಾವು.
0: ಎಸ್
1: ಸರ್, ಎಸ್ ಸರ್, ಭಾಳ ಸಂತೋಷ ಆಯಿತು ಸರ್. ತಾವು ಎಷ್ಟು ಬ್ಯುಸಿ ಅಂತ ನನಗಷ್ಟೇ ಅಲ್ಲ, ಎಲ್ಲ ಜನರಿಗೂ ಗೊತ್ತಿದೆ. ವಿಶೇಷವಾಗಿ ನಿಮ್ಮ ಟೀಮ್ಗಳು ಸಾಕಷ್ಟು ಬ್ಯುಸಿ ಇರ್ತೀರಿ, ಸಮಯನೇ ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲೂ ತಾವು ಬಿಡುವು ಮಾಡ್ಕೊಂಬಂದು ನಮ್ಮ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯ ಕುರಿತು ಜಾಗೃತಿ ಮೂಡಿಸಿದಿರಿ, ಹಾಗೆ ಅದಕ್ಕಿರುವಂಥ ಪೂರಕ ಚಿಕಿತ್ಸೆ ಕುರಿತು ತಾವು ತಿಳಿಸಿಕೊಟ್ಟಿದ್ದೀರಿ. ವಿಶೇಷವಾಗಿ ಟಾವಿಯ ವಿಶೇಷತೆ, ಅದರ ಮಹತ್ವ ಎಲ್ಲ ಸಂಪೂರ್ಣವಾಗಿ ಈ 1 ಗಂಟೆಗಳ ಕಾಲ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಸೊ ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ, ತಮ್ಮ ಎಲ್ಲ ಮಾಹಿತಿಗಾಗಿ, ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಸ್ಟುಡಿಯೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
0: ನಮಸ್ಕಾರ
1: ಶ್ರೋತೃಗಳೇ. ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಚಿಕಿತ್ಸೆ ಆದಂತಹ ಟಾವಿ ಕುರಿತು ನಾವು ಮಾತನಾಡ್ತಾ ಇದ್ವಿ. ಖಂಡಿತವಾಗಲೂ ಇದು ಉತ್ತಮವಾದ ಚಿಕಿತ್ಸೆ, ಸದ್ಯಕ್ಕೆ ಬಂದಿರುವಂಥ ಹೊಸ ವಿನೂತನವಾದ ಚಿಕಿತ್ಸೆ. ಈ ಚಿಕಿತ್ಸೆ ಯಾರಿಗೆಲ್ಲ ಅವಶ್ಯಕತೆ ಇದೆ, ಮತ್ತು ಚಿಕಿತ್ಸೆ ನೀಡುವಾಗ ಇರುವಂಥ ಅನುಸರಿಸಬೇಕಾದಂಥ ಪ್ರಕ್ರಿಯೆಗಳು ಮತ್ತು ಅದರ ಅಡ್ಡ ಪರಿಣಾಮಗಳು ಅಥವಾ ಇತರ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರು. ಖಂಡಿತವಾಗಲೂ ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗೆಯೇ ಉತ್ತಮ ಆರೋಗ್ಯ ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
3: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಿದ

0: ಅವರು ಶ್ರೀ ಶಿವಕುಮಾರ್ ಅವರು.
1: ನೀವು ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಸವಿ ಅಕ್ಟೋಬರ್ ತಿಂಗಳ 10ನೇ ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05ಕ್ಕೆ ಕರುಣಾಳು ಬಾ ಬೆಳಗ್ಗೆ, 6:15ಕ್ಕೆ ನಾದನಮನ, 6:25ಕ್ಕೆ ವಚನವಾಹಿನಿ, 6:40ಕ್ಕೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50ಕ್ಕೆ ಚಿಂತನ ಧಾರೆ ಹಾಗೂ 7:00ಕ್ಕೆ ವಿಶೇಷ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೆಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಗದಲ್ಲಿ ಮೈಸೂರಿನಿಂದ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದ ವಿಷಯ ಆಟವನ್ನೇ ಬದಲಿಸಿದ ಉತ್ಸಾಹ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕೆ.

ಜಾನ್ ಮ್ಯಾಕ್ಸ್ವೆಲ್ ಎಂಬಾತನೊಬ್ಬ ಬರೆದ ಪುಸ್ತಕದಲ್ಲಿ ಇರುವ ಘಟನೆ ಇದು. ಅವರು ಅಮೆರಿಕದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ರಬ್ಗಿ ಆಟ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನ ತುಂಬಾ ರೋಚಕವಾಗಿ ತಿಳಿಸ್ತಾರೆ. ಅದನ್ನ ಅಮೆರಿಕನ್ ಫುಟ್ಬಾಲ್ ಎಂತಲೂ ಕರೀತಾರೆ. ಈ ಆಟ ವಿಶೇಷವಾದದ್ದು. ಆಟಗಾರರು ತಮ್ಮ ದೇಹಗಳಿಗೆ ಸಾಕಷ್ಟು ರಕ್ಷಣೆಯನ್ನ ಮಾಡಿಕೊಂಡು ತಲೆಗೆ ಹೆಲ್ಮೆಟ್ ಧರಿಸಿ ಬರ್ತಾರೆ. ಚೆಂಡನ್ನು ಕಾಲಿನಿಂದ ಒದೆಯೋದಿಲ್ಲ, ಅದು ಕೈಗೆ ದೊರಕಿದೊಡನೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಎದುರುಗಿನ ಗೋಲಿನ ಕಡೆಗೆ ಓಡ್ತಾರೆ. ಎದುರಾಳಿಗಳು ಇವರ ಕೈಯಿಂದ ಚೆಂಡನ್ನ ಕಸಿದುಕೊಳ್ಳಲು ಪ್ರಯತ್ನಿಸ್ತಾರೆ. ಆಗ ಒಬ್ಬರ ಮೇಲೊಬ್ಬರು ಬಿದ್ದು ಕುಸ್ತಿಯಾಡುವಂತೆ ತೋರುತ್ತದೆ. ನೋಡಲು ಅದೊಂದು ಒರಟಾಟ. ಕೊನೆಗೆ ಒಬ್ಬ ಆಟಗಾರ ಚೆಂಡನ್ನ ಹಿಡ್ದುಕೊಂಡು ಗೋಲಿನ ಗೆರೆ ದಾಟಿದ್ರೆ ಗೋಲ್ ಆದಂತೆ. ಈ ಆಟವನ್ನ ನೋಡಲು ಸಹಸ್ರಾರು ಜನ ಬರ್ತಾರೆ. ಕುತೂಹಲಕಾರಿ ವಿಷಯ ಅಂದ್ರೆ ಆ ಆಟದ ಮೂಲ ರೂಪುರೇಷೆ ದೊರೆತದ್ದು ಇಂಗ್ಲೆಂಡಿನಲ್ಲಿ ನಡೆದ ಒಂದು ಘಟನೆಯಿಂದ. ಲಂಡನ್ನಿನಲ್ಲಿ ಎರಡು ಪ್ರತಿಷ್ಠಿತ ಶಾಲೆಗಳ ನಡುವೆ ಫುಟ್ಬಾಲ್ ಆಟ ನಡೀತಾ ಇತ್ತು. ಅದೊಂದು ತುರುಸಿನ ಪಂದ್ಯ. ಅದು ಫೈನಲ್ ಆದ್ರಿಂದ ಆಟ ನೋಡಲು ಜನ ಕಿಕ್ಕಿರಿದು ನೇರ್ತಿದ್ರು. ಎರಡೂ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿವೆ. ಆಟ ಮುಗಿಯಲು ಇನ್ನೇನು 1.5 ನಿಮಿಷ ಮಾತ್ರ ಇದೆ. ಆಗ ಒಂದು ಶಾಲೆಯ ಕೋಚ್ ತನ್ನ ತಂಡದ ಒಬ್ಬ ಆಟಗಾರನನ್ನ ಬದಲಾಯಿಸ್ತ. ಈಗ ಮೈದಾನದ ಒಳಗೆ ನಡೆದವನು ಭಾರಿ ಉತ್ಸಾಹಿ ಹುಡುಗ. ಅಂತಹ ಅನುಭವಿ ಏನಲ್ಲ. ಅವನನ್ನು ಆಗ ಕಳುಹಿಸಿದ್ದು ತಪ್ಪಾಯ್ತೆಂದು ಎಲ್ರಿಗೂ ಅನ್ಸ್ತು. ಆ ಹುಡುಗನಿಗೆ ಏನಾದ್ರೂ ಮಾಡಿ ತನ್ನ ತಂಡವನ್ನ ಗೆಲ್ಲಿಸಲೇಬೇಕು ಅನ್ನೋ ಹಠ. ಅವನಿಗೆ ಅನುಭವದ ಕೊರತೆ ಇದ್ರೂ ಶಾಲೆಯ ಮೇಲಿನ ಪ್ರೀತಿಗೆ ಕೊರತೆ ಇರಲಿಲ್ಲ. ಚೆಂಡು ಕಂಡ ಕಡೆಗೆ ಓಡಿದ, ಜಾರಿ ಬಿದ್ದರೂ ತಡವರಿಸಿಕೊಂಡು ಓಡ್ದ, ತನ್ನದಲ್ಲದ ಸ್ಥಳದಲ್ಲಿಯೂ ನುಗ್ಗಿದ. ಅಂತೂ ಒಂದು ಬಾರಿ ಅವನ ಹತ್ತಿರ ಚೆಂಡು ಬಂದಿತು. ಅವನಿಗೆ ಅತೀವ ಸಂತೋಷವಾಯಿತು. ಚೆಂಡನ್ನ ಕೈಯಲ್ಲಿ ಹಿಡಿದುಕೊಂಡು ಓಡತೊಡಗಿದ. ಫುಟ್ಬಾಲ್ ಆಟದಲ್ಲಿ ಚೆಂಡನ್ನ ಕೈಯಲ್ಲಿ ಹಿಡಿಯುವಂತಿಲ್ಲ. ಅವನಿಗೆ ಮೈ ಮೇಲೆ ಎಚ್ಚರವೇ ಇಲ್ಲ. ಅವನ ತಲೆಯಲ್ಲಿದ್ದಿದ್ ಒಂದೇ, ಚೆಂಡು ಗೋಲಿನೊಳಗೆ ಹೋಗ್ಬೇಕು, ತನ್ನ ಶಾಲೆ ಗೆಲ್ಬೇಕು ಅಂತ. ಎಲ್ಲಾ ಆಟಗಾರರು, ಅಂಪೈರ್ಗಳು, ನೆರೆದಿದ್ದ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಆತ ಹರ್ಷದಿಂದ ಕೇಕೆ ಹಾಕುತ್ತಾ ಓಡಿ ಗೋಲಿನತ್ತ ನುಗ್ಗಿ ಚೆಂಡನ್ನ ಒಳಗೆ ಎಸೆದು ಕುಣಿದು ಕುಪ್ಪಳಿಸುತ್ತಾ ನಿಂತ. ಇತ್ತ ಆಟವನ್ನ ನೋಡ್ತಾ ಇದ್ದ ಪ್ರೇಕ್ಷಕರು ಅವನ ಉತ್ಸಾಹವನ್ನು, ಗೆಲ್ಲಬೇಕೆಂಬ ಛಲವನ್ನ ಕಂಡು ಎದ್ದು ನಿಂತು ದೀರ್ಘಕಾಲ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ತೋರಿಸಿದ್ರು. ಅದನ್ನ ಗೋಲೆಂದು ಪರಿಗಣಿಸದಿದ್ರೂ ಅವನ ತನ್ಮಯತೆ ಎಲ್ಲರಿಗೂ ಬೆರಗಾಗಿಸಿತು. ಇದರ ಪರಿಣಾಮವಾಗಿ ರಬ್ಗಿ ಎಂಬ ಹೊಸ ಆಟ ಹುಟ್ಕೊಂತು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಉತ್ಸಾಹದ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಅದನ್ನು ಕಳೆದುಕೊಂಡ ಬದುಕೆಂದ್ರೆ ಟುಸ್ಸೆಂದ ಬಲೂನ್ ಇದ್ದಂತೆ. ಬತ್ತದ ಉತ್ಸಾಹ ಜೀವನದ ಕಾರ್ಪಣ್ಯಗಳ ಕಹಿಯನ್ನ ಕಡಿಮೆ ಮಾಡಿ ಅದನ್ನು ಹೆಚ್ಚು ಸ್ವಾಹ್ಯವಾಗಿಸುತ್ತದೆ. ಏನಂತೀರಾ?

0: ಪ್ರಿಯ ಕೆಳಗರೇ, ಇದುವರೆಗೂ ಕರುಣಾಳು ಬಾಳ್ಬೆಳಕೆ ಕಾರ್ಯಕ್ರಮದಲ್ಲಿ ಆಟವನ್ನೇ ಬದಲಿಸಿದ ಉತ್ಸಾಹ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಳ್ಬೆಳಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ಪ್ರಿಯ ಕೆಳಗರೆ, ಇದುವರೆಗೂ ನಾಥ ನಮನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನೀವು ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
2: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.

ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಾವು ಇವತ್ತು ಯಾವುದೆಲ್ಲ ನಮ್ಮದು ಅಂದ್ಕೊಳ್ತಿದ್ದೀವೋ ಅದೆಲ್ಲವನ್ನೂ ಕೂಡ ಒಂದಲ್ಲ ಒಂದು ದಿನ ನಾವು ಕಳ್ಕೊಳ್ಬೇಕಾಗ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಇವತ್ತಿದೆ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಯಾವುದೂ ಇರೋದಿಲ್ಲ. ಮತ್ತೆ ಯಾವುದಿದೆನೋ ಅದು ಕೂಡ ಪರ್ಮನೆಂಟ್ ಆಗಿ ಇರೋದಿಲ್ಲ. ಇಲ್ಲಿ ಎಲ್ಲವೂ ಕ್ಷಣಿಕ, ಎಲ್ಲವೂ ಸ್ವಲ್ಪ ದಿನ ನಮ್ಮ ಜೀವನದಲ್ಲಿ ಸಿಗುವಂಥದ್ದು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇರುಳ ನುಂಗಿತ್ತು ಇರುಳಿಲ್ಲ, ಹಗಲ ನುಂಗಿತ್ತು ಹಗಲಿಲ್ಲ, ಅರಿವ ನುಂಗಿತ್ತು ಅರಿವಿಲ್ಲ, ಮರಹ ನುಂಗಿತ್ತು ಮರಹಿಲ್ಲ, ಕಾಯವ ನುಂಗಿತ್ತು ಕಾಯವಿಲ್ಲ, ಜೀವವ ನುಂಗಿತ್ತು ಜೀವವಿಲ್ಲ, ಇವೆಲ್ಲವ ನುಂಗಿತ್ತು ಇದೇನಯ್ಯ ಸಾವ ನುಂಗದು ಗುಹೇಶ್ವರ. ಅಂದ್ರೆ ಅಲ್ಲಮ ಪ್ರಭುಗಳು ಬಹಳ ಸುಂದರವಾದ ಮಾತನ್ನ ಇಲ್ಲಿ ಏನ್ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನೂ ಕಳ್ಕೊಳ್ತೀವಿ, ಆದ್ರೆ ಸಾಯದೇ ಇರಬೇಕು ಅಂದ್ರೆ ಸಾಧ್ಯ ಇಲ್ಲ. ಸಾವನ್ನ ನುಂಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ, ಇದಕ್ಕೆ ಏನಿದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಅವರ ಪ್ರಶ್ನೆ ಏನು ಅಂದ್ರೆ ಇರುಳಿದೆ ಕತ್ಲಾಗಿದೆ ಅಂದ್ರೆ ಪರ್ಮನೆಂಟ್ ಆಗಿ ಕತ್ಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕತ್ಲಾಗಿದೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಾಳೆ ಬೆಳಕಾಗ್ಲೇಬೇಕು. ರಾತ್ರಿ ಕತ್ಲಾಗಿರ್ತದೆ ಅಂದ್ರೆ ಪುನಃ ಬೆಳಕಾಗೇ ಆಗ್ತದೆ ಅಂತ ಅರ್ಥ. ರಾತ್ರಿ ಇದ್ದಿದ್ದು ಸದಾ ರಾತ್ರಿ ಇರೋದೇ ಇಲ್ಲ. ರಾತ್ರಿ ಇದೆ ಅಂದ್ರೆ ಹಗಲು ಬಂದೇ ಬರ್ತದೆ ಅಂತ ಹೇಳಿ ಅರ್ಥ. ಅಂದ್ರೆ ಇದೊಂದು ಚಕ್ರ, ಹಗಲು ರಾತ್ರಿಯ ಚಕ್ರ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ರಾತ್ರಿಯನ್ನ ನುಂಗಿತ್ತು, ಮತ್ತೆ ರಾತ್ರಿ ಪರ್ಮನೆಂಟ್ ಆಗಿಲ್ಲ. ರಾತ್ರಿ ಆಗಿದೆ ಇರುಳಿದೆ, ಆದ್ರೆ ಇರುಳನ್ನ ನುಂಗ್ತದೆ ಮತ್ತೆ ಇರುಳು ಹೋಗಿ ಹಗಲಾಗ್ತದೆ. ಹಗಲಿದೆ ಅಂತ ನಾವು ಅನ್ಕೊಳ್ಳೋದ್ರಲ್ಲಿ ಹಗಲನ್ನೂ ನುಂಗಿತ್ತು, ಹಗಲೇ ಇರೋದಿಲ್ಲ. ಹಾಗೆ ನನಗೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಳ್ಳೋದ್ರಲ್ಲಿ ನಮಗ್ ಅರ್ಥ ಆಗಿರೋ ಅರಿವನ್ನೂ ಕೂಡ ನುಂಗ್ಬಿಟ್ಟಿರ್ತದೆ ಗೊತ್ತಿಲ್ಲದೆ. ಮತ್ತೆ ನಾವು ಯಾವ್ದೋ ತಪ್ಪು ಮಾಡ್ತೀವಿ. ಒಂದು ಮಾತಿನಲ್ಲಿ ಅನುಭವ ಆಗಿರ್ತದೆ, ಅರ್ಥ ಆಗಿರ್ತದೆ, ಎಲ್ಲ ಅರ್ಥ ಆಯ್ತು ಅನ್ಕೊಳ್ಳೋದ್ರಲ್ಲಿ ಮತ್ತಾವುದೋ ಒಂದು ತಪ್ಪನ್ನ ಮಾಡ್ತೀವಿ, ಆ ಮಾತಿನ ಬಗ್ಗೆ ನಮ್ಗೆ ಅರ್ಥ ಆಗಿರೋದಿಲ್ಲ, ಅದನ್ನು ನುಂಗ್ಬಿಡ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಮರ್ತೆ ಅನ್ಕೊಳ್ಳಿಕ್ಕಾಗಲ್ಲ. ಮರ್ತೆ ಅನ್ನೋದು ನೆನ್ಪಿಗೆ ಬರ್ತದೆ, ನೆನ್ಪಿದೆ ಅನ್ಕೊಂಡಿರೋದನ್ನ ಮರ್ತು ಬಿಡ್ತೀವಿ. ಅಂದ್ರೆ ನಾನು ಮರ್ತಿಲ್ಲ, ಎಲ್ಲ ನನಗೆ ನೆನ್ಪಿದೆ ಅನ್ನೋದ್ರಲ್ಲಿ ವ್ಯಕ್ತಿಗೆ ವಯಸ್ಸಾಗಿ ಮರುವು ಅನ್ನೋದು ಬಂದೇ ಬಿಡುತ್ತದೆ. ಹಾಗೆ ಶರೀರ ಇದೆ ನಂದಿದು, ನಾನು ಈ ಶರೀರದಲ್ಲಿ ಇದ್ದೇನೆ, ನನ್ನ ಶರೀರ ತುಂಬಾ ಚೆನ್ನಾಗಿದೆ ಅನ್ನೋದ್ರಲ್ಲಿ ಇಂಥ ಒಂದು ಟೈಮ್ ಬಂದ್ಬಿಡ್ತದೆ, ನಾವು ಈ ಶರೀರವನ್ನ ಬಿಟ್ಟು ಹೋಗ್ಬೇಕಾಗ್ತದೆ. ಈ ಶರೀರ ಕೂಡ ಪರ್ಮನೆಂಟ್ ಆಗಿ ನಮ್ ಜೊತೆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದಿನ ಕಳೀತಾ ಕಳೀತಾ ಹೇಗೆ ಹಗಲಿದ್ದಿದ್ದು ರಾತ್ರಿ, ರಾತ್ರಿ ಇದ್ದಿದ್ದು ಹಗಲಾಯ್ತು, ಹಾಗೆ ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ಹೀಗೆ ದಿನ ಕಳೀತಾ ವೃದ್ಧಾವಸ್ಥೆಯನ್ನು ತಲುಪಿದ ಮೇಲೆ ಮತ್ತೆ ಶರೀರವನ್ನ ನಾವು ತ್ಯಾಗ ಮಾಡಲೇಬೇಕಾಗ್ತದೆ. ಅದು ಪರ್ಮನೆಂಟ್ ಅಲ್ಲ, ಮತ್ತೆ ಅದನ್ನು ಬಿಟ್ಬಿಡ್ತೇವೆ ಅನ್ನೋ ಸುಂದರ ಮಾತನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಇಷ್ಟನ್ನೆಲ್ಲ ನುಂಗ್ತಾ ಇದೆ, ಯಾವುದು ನುಂಗ್ತಾ ಇದೆ ಅನ್ನೋದು ಅವರು ಪರಮಾತ್ಮನಿಗೆ ಕೇಳ್ತಾ ಇರೋ ಪ್ರಶ್ನೆ. ಇಷ್ಟನ್ನೆಲ್ಲ ನುಂಗ್ತಾ ಇರುವಂತದ್ದು ರಾತ್ರಿಯನ್ನ ನುಂಗ್ತಾ ಇದೆ, ಹಗಲನ್ನು ನುಂಗ್ತಾ ಇದೆ, ನಮ್ಮಲ್ಲಿರೋ ಅರಿವನ್ನ ನುಂಗ್ತಾ ಇದೆ, ನಮ್ಮಲ್ಲಿರುವಂತಹ ಮರೆವನ್ನ ನುಂಗ್ತಾ ಇದೆ, ನಮ್ಮ ಶರೀರವನ್ನೇ ನುಂಗ್ತಾ ಇದೆ. ಇಷ್ಟೆಲ್ಲ ನುಂಗ್ತಾ ಇರೋದು ಸಾವನ್ನ ಯಾಕೆ ನುಂಗ್ತಾ ಇಲ್ಲ, ಸಾವೇ ಬರದಂತೆ ಯಾಕೆ ನೋಡ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲಮ್ಮ ಪ್ರಭುಗಳದ್ದು. ಒಂದು ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಹತ್ತಿದ್ದಾನೆ ಅಂದ್ರೆ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ಆ ವ್ಯಕ್ತಿ ಇಳಿಲೇಬೇಕು. ಹತ್ತಿದ್ದಾರೆ ಅಂದ್ರೆ ಪರ್ಮನೆಂಟ್ ಆಗಿ ಪ್ರಯಾಣ ಮಾಡ್ಲಿಕ್ಕಾಗಲ್ಲ, ಇಳಿಲೇಬೇಕು. ಹಾಗೆ ಈ ಜೀವನ ಅನ್ನೋದು ಒಂದು ಪ್ರಯಾಣ. ಒಂದು ಸ್ಟೇಷನ್ ಅಲ್ಲಿ ನಾವು ಹತ್ತಿದ್ದೀವಿ, ಒಂದು ಊರಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಇನ್ಯಾವತ್ತೋ ಎಲ್ಲೋ ನಾವು ಶರೀರವನ್ನ ತ್ಯಾಗ ಮಾಡ್ಲೇಬೇಕು. ತ್ಯಾಗ ಮಾಡಿದ್ದೀವಿ ಅಂದ್ರೆ ಪುನಃ ಮತ್ತೆ ನಾವು ಶರೀರವನ್ನ ಧಾರಣೆ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಒಳಗಿರೋ ಆತ್ಮ ಅವಿನಾಶಿ, ಅದು ಪುನಃ ಪುನಃ ಜನನ ಮರಣದಲ್ಲಿ ಬರ್ತದೆ. ಈ ರೀತಿ ಆತ್ಮ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ, ಪುನಃ ಪುನಃ ಶರೀರವನ್ನ ಧಾರಣೆ ಮಾಡಿಕೊಳ್ತದೆ, ತ್ಯಾಗ ಮಾಡ್ತದೆ, ಪುನಃ ಶರೀರವನ್ನ ಧಾರಣೆ ಮಾಡಿಕೊಳ್ತದೆ. ಹೀಗೆ ಬಾರಿ ಬಾರಿಗೂ ನಮಗೆ ಸಾವು ಬರ್ತಾನೆ ಇರ್ತದೆ ಅನ್ನೋ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನು ಸದಾ ಸುಖ ಮತ್ತು ಶಾಂತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಜೀವನದಲ್ಲಿ ದುಃಖದ ದಿನ ಇದೆ ಅಂದ್ರೆ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ದುಃಖ ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದುಃಖದ ದಿನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ನಮ್ಮ ದುಃಖದ ದಿನ ದೂರ ಆಗಿ ಪುನಃ ನಮ್ಮ ಜೀವನದಲ್ಲಿ ಸುಖದ ದಿನ ಬಂದೇ ಬರ್ತದೆ. ಹಾಗೆ ಸುಖದ ದಿನ ಇದೆ ಅಂದ್ರೆ ಅದು ಕೂಡ ಪರ್ಮನೆಂಟ್ ಅಲ್ಲ. ಸುಖದ ದಿನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಸುಖದ ದಿನ ಹೋಗ್ತದೆ, ಮತ್ತೆ ದುಃಖದ ದಿನ ಬರ್ತದೆ.
ಹಾಗೆ ಬಡತನ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಬಡತನ ದೂರ ಆಗಿ ಶ್ರೀಮಂತಿಕೆ ಬರಲೇಬೇಕು. ಹಾಗೆ ಶ್ರೀಮಂತಿಕೆ ಇದೆ ಅಂದ್ರೆ ಇವತ್ತಲ್ಲ ನಾಳೆ ನಾನೆಲ್ಲ ಕಳ್ಕೊಂಡು ಬಡತನದ ದಿನಗಳನ್ನು ನೋಡ್ಲೇಬೇಕು ಜೀವನದಲ್ಲಿ. ಯಾಕೆಂದ್ರೆ ಎಲ್ಲಾ ಫಿಕ್ಸ್, ಯಾವುದು ಈ ಸೃಷ್ಟಿಯಲ್ಲಿ ಪರ್ಮನೆಂಟ್ ಅಲ್ಲ. ಕೆಲವು ದಿನ ಹೀಗಿರ್ತೀವಿ, ಕೆಲವು ದಿನ ಹಾಗಿರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಷ್ಟ, ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ ಅಂದ್ರೆ ಆ ಸಮಸ್ಯೆ ಕಷ್ಟ ಅನ್ನುವಂಥದ್ದು ಪರ್ಮನೆಂಟ್ ಅಲ್ಲ. ಇವತ್ತು ಕಷ್ಟ ಇದೆ ಅಂದ್ರೆ ನಾಳೆ ಆ ಕಷ್ಟ ಹೋಗ್ಲೇಬೇಕು. ಯಾವ ದಿನಗಳು ಹಾಗೆ ಈ ಸೃಷ್ಟಿಯಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಅನೇಕ ವ್ಯಕ್ತಿಗಳು ಬಾರಿ ಬಾರಿಗೂ ಇದೇ ವಿಚಾರ ಮಾಡ್ತಾ ಇರ್ತಾರೆ, ನನ್ನ ಲೈಫಲ್ಲಿ ಯಾವಾಗ್ಲೂ ಹೀಗೆ, ನನಗೆ ಯಾವತ್ತೂ ಖುಷಿ ಇಲ್ಲ, ನನಗೆ ಯಾವತ್ತೂ ಶಾಂತಿ ಇಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ಸುಖದ ದಿನಗಳೇ ಇಲ್ಲ, ಯಾವಾಗ್ಲೂ ಕಷ್ಟದ ದಿನನೇ, ಅಶಾಂತಿಯ ದಿನನೇ, ದುಃಖದ ದಿನನೇ. ಅಂದ್ರೆ ಅವ್ರು ತಿಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಎಂದೂ ಸುಖದ ದಿನ ಇಲ್ಲ, ಶಾಂತಿಯ ದಿನ ಇಲ್ಲ ಅಂತ ಅವ್ರು ತಿಳ್ಕೊಂಡ್ರು ಕೂಡ ಯಾವ ವ್ಯಕ್ತಿಯ ಲೈಫಲ್ಲೂ ಕಷ್ಟ ಅನ್ನೋದು ಪರ್ಮನೆಂಟ್ ಅಲ್ಲ, ದುಃಖ ಅನ್ನೋದು ಪರ್ಮನೆಂಟ್ ಅಲ್ಲ, ಅಶಾಂತಿನೂ ಪರ್ಮನೆಂಟ್ ಅಲ್ಲ. ಇಲ್ಲಿ ಕ್ಷಣ ಕ್ಷಣ ಪರಿವರ್ತನೆ ಆಗ್ತಾನೆ ಇರ್ತದೆ, ಎಲ್ಲವೂ ಪರಿವರ್ತನೆ ಆಗ್ತದೆ ಅಂದ್ಮೇಲೆ ನಮ್ಮ ಜೀವನವೂ ಪರಿವರ್ತನೆ ಆಗೇ ಆಗ್ತದೆ. ಯಾವಾಗ್ಲೂ ತಮಗೆ ಅಶಾಂತಿ ಅಂತ ತಿಳ್ಕೊಂಡಿದ್ದಾರೋ ಅವರು ಈ ಸತ್ಯವನ್ನ ತಿಳ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇರುಳ ನುಂಗಿತ್ತು ಇರುಳಿಲ್ಲ, ಹಗಲ ನುಂಗಿತ್ತು ಹಗಲಿಲ್ಲ, ಅರಿವ ನುಂಗಿತ್ತು ಅರಿವಿಲ್ಲ, ಮರಹ ನುಂಗಿತ್ತು ಮರಹಿಲ್ಲ. ಅದಕ್ಕೆ ಸದಾ ತಿಳ್ಕೊಳ್ಬೇಕು ನಮಗೂ ಮತ್ತೆ ಸುಖದ ದಿನಗಳು ಜೀವನದಲ್ಲಿ ಬಂದೇ ಬರ್ತದೆ, ಒಳ್ಳೆ ದಿನಗಳು ಬರ್ತದೆ ಅನ್ನೋ ಶ್ರೇಷ್ಠ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ದುಃಖದ ದಿನವನ್ನ ಮರೆತು ಸುಖದ ದಿನವನ್ನ ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಪಡಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.

ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.

ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಿಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಸತ್ಯದ ಮೂರು ಮುಖ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
1: ಚಿಂತನಧಾರೆ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುರಿಗಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಸತ್ಯದ ಮೂರು ಮುಖ. ಆತ್ಮೀಯರೇ, ಎಲ್ಲರ ಜೀವನ ಕಥೆಗಳ ಸರಮಾಲೆ. ಪ್ರತಿದಿನವೂ ನಾವು ಯಾವುದೋ ಘಟನೆಗಳನ್ನು ಕೇಳುತ್ತೇವೆ, ನಂಬುತ್ತೇವೆ, ತೀರ್ಮಾನಿಸುತ್ತೇವೆ. ಆದರೆ ಪ್ರತಿಯೊಂದು ಘಟನೆಗೂ ಒಂದೇ ಮುಖವಿರುತ್ತದೆಯೇ? ಖಂಡಿತ ಇಲ್ಲ. ಪ್ರತಿ ಕಥೆಗೆ ಮೂರು ಮುಖಗಳಿರುತ್ತವೆ: ನನ್ನದು, ನಿಮ್ಮದು ಮತ್ತು ನಿಜವಾದ ಸತ್ಯ. ಕೆಲವೊಮ್ಮೆ ನಾವು ಕೇಳಿದ ಮಾತನ್ನೇ ಅಂತಿಮ ಸತ್ಯವೆಂದು ಭಾವಿಸುತ್ತೇವೆ. ಆದರೆ ಅದು ಅಪೂರ್ಣವಾಗಿರಬಹುದು, ವಕ್ರವಾಗಿರಬಹುದು ಅಥವಾ ಸ್ವಾರ್ಥದಿಂದ ಕೂಡಿರಬಹುದು. ಆದರೆ ಇಲ್ಲಿ ನಮ್ಮ ವಿವೇಕ ಅಗತ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿರುವಂತಹದ್ದು, ಸತ್ಯವು ದೇವರಷ್ಟೇ ಶ್ರೇಷ್ಠ, ಆದರೆ ಸತ್ಯದ ಅರಿವು ಮಾನವರಲ್ಲಿ ಅಪೂರ್ಣ ಎಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಅರ್ಧಸತ್ಯವನ್ನು ಕ್ಷಣದಲ್ಲಿ ಹರಡುತ್ತವೆ. ಒಂದೇ ವದಂತಿ, ಒಂದೇ ವಿಡಿಯೋ, ಒಂದೇ ಶೀರ್ಷಿಕೆ ಸಾಕು, ವ್ಯಕ್ತಿಯ ಚಿತ್ರಣವೇ ಬದಲಾಗುತ್ತದೆ. ಪತಿ ಪತ್ನಿ ಜಗಳ, ಸ್ನೇಹಿತರ ಮಧ್ಯೆ ಅಸಮಾಧಾನ, ಕಚೇರಿಯ ರಾಜಕಾರಣ, ಎಲ್ಲವೂ ಒಂದೇ ಮುಖದ ಕಥೆ ಎಂದು ನಂಬಿದಾಗ ಹೆಚ್ಚಾಗುತ್ತದೆ. ಹೀಗಾಗಿ ಆತ್ಮ ಪರಿಶೀಲನೆ ಬಹಳ ಮುಖ್ಯ. ಉಪನಿಷತ್ತುಗಳು ಹೇಳುವಂತೆ ಸತ್ಯಮೇವ ಜಯತೆ. ಆ ಸತ್ಯವನ್ನು ಕಂಡುಕೊಳ್ಳಲು ವಿನಯ, ವಿವೇಕ ಮತ್ತು ಸಹನೆ ಅಗತ್ಯ. ಪ್ರತಿ ಬಾರಿ ಏನಾದರೂ ಕೇಳಿದ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಒಂದು ಕ್ಷಣ ಯೋಚಿಸಿ ಇನ್ನೊಂದು ಮುಖವನ್ನು ಕೇಳಿ. ಯಾಕೆಂದರೆ ನಮ್ಮ ಮಾತು ಅಪೂರ್ಣ, ಅವರ ಮಾತು ಅಪೂರ್ಣ. ಪೂರ್ಣವಾಗಿರುವುದು ಸತ್ಯ ಮಾತ್ರ. ಒಂದು ಗ್ರಾಮದಲ್ಲಿ ಇಬ್ಬರು ರೈತರು ಜಮೀನಿನ ವಿಚಾರವಾಗಿ ಜಗಳ ಮಾಡಿಕೊಂಡು ನ್ಯಾಯಾಲಯದ ಮೆಟ್ಟಿಲನ್ನು ಹೇರಿದರು. ಒಬ್ಬನು ತನ್ನ ಮಾತು ಹೇಳಿದ, ಈ ಜಮೀನು ನನ್ನ ತಂದೆಯದ್ದು ಎಂದು. ಇನ್ನೊಬ್ಬ ಹೇಳಿದ, ಇದು ನಮ್ಮ ಕುಟುಂಬದ ಹಕ್ಕು ಎಂದು. ನ್ಯಾಯಾಧೀಶರು ಇಬ್ಬರ ಮಾತನ್ನು ಕೇಳಿದ ಬಳಿಕ ಹಳೆಯ ದಾಖಲೆಗಳು, ಗ್ರಾಮದ ಹಿರಿಯರ ಸಾಕ್ಷ್ಯಗಳನ್ನು ಪರಿಶೀಲಿಸಿದರು. ಆಗ ಸತ್ಯ ಹೊರಬಂತು, ಜಮೀನಿನ ಒಂದು ಭಾಗ ಒಬ್ಬನದು, ಮತ್ತೊಂದು ಭಾಗ ಇನ್ನೊಬ್ಬನದು ಎಂದು. ಇಲ್ಲಿ ಒಬ್ಬರ ಮಾತು ಕೇಳಿದರೆ ಅವನೇ ಸರಿ ಎನಿಸಬಹುದು, ಇನ್ನೊಬ್ಬನ ಮಾತು ಕೇಳಿದರೆ ಅವನೂ ಸರಿ ಎನಿಸಬಹುದು. ಆದರೆ ಸತ್ಯ ಹೊರಬರುವುದು ದಾಖಲೆ ಪರಿಶೀಲನೆಯ ನಂತರ ಮಾತ್ರ. ಅದೇ ಅಂತಿಮ ಸತ್ಯ. ನಾವು ಬದುಕುತ್ತಿರುವ ಸಮಾಜದಲ್ಲಿ ಪ್ರತಿದಿನವೂ ಅನೇಕ ಘಟನೆಗಳು, ವಿವಾದಗಳು, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತವೆ. ಪ್ರತಿಯೊಬ್ಬರೂ ತಮ್ಮ ದೃಷ್ಟಿಕೋನದಿಂದಲೇ ಸತ್ಯವನ್ನು ಕಟ್ಟಿಕೊಡುತ್ತಾರೆ. ಆದರೆ ಆ ಸತ್ಯವೇ ಸಂಪೂರ್ಣ ಸತ್ಯವಾಗಿರುತ್ತದೆಯೇ? ಇಲ್ಲ, ಅಲ್ಲಿ ಮೂರು ಮುಖವೊಂದು ಇರುತ್ತದೆ, ಅದೇ ನಿಜವಾದ ಸತ್ಯ. ಪ್ರತಿ ಘಟನೆಯಲ್ಲೂ ಕನಿಷ್ಠ ಇಬ್ಬರು ವ್ಯಕ್ತಿಗಳು ಇರುತ್ತಾರೆ. ಒಬ್ಬನಿಗೆ ತಾನೇ ಸರಿ ಎನಿಸುತ್ತದೆ, ಮತ್ತೊಬ್ಬನಿಗೂ ಅದೇ ಭಾವನೆ. ಇಬ್ಬರು ಸುಳ್ಳು ಹೇಳುತ್ತಿದ್ದಾರೆಂದೇ ಅಲ್ಲ, ಆದರೆ ಇಬ್ಬರು ತಮ್ಮ ಅನುಭವ, ನೋವು, ಭಾವನೆಗಳ ಕಣ್ಣಿನಿಂದಲೇ ಘಟನೆಗಳನ್ನು ನೋಡಿರುತ್ತಾರೆ. ಅಲ್ಲಿ ಸತ್ಯವು ಭಾವನಾತ್ಮಕವಾಗಿ ಬದಲಾಗುತ್ತದೆ. ಇದಕ್ಕಿಂತ ಮೇಲೆ ಒಂದು ತೃತೀಯ ಸತ್ಯ ಇರುತ್ತದೆ. ಅದು ವಾಸ್ತವದ ನಿರಪೇಕ್ಷ ತಟಸ್ಥ ಸತ್ಯ. ಅದನ್ನು ಅರಿಯಲು ಧೈರ್ಯ, ಸಹನೆ ಮತ್ತು ಪರಿಶೀಲನೆ ಬೇಕು. ಬಹುಶಃ ನಾವು ಆ ಶ್ರಮಕ್ಕೆ ಹೋಗುವುದಿಲ್ಲ. ಸುಲಭವಾಗಿ ದೊರಕುವ ಒಂದು ಸತ್ಯದ ಕಥೆಯನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತೇವೆ. ಸತ್ಯವನ್ನು ಅರಿಯಲು ಧೈರ್ಯ ಬೇಕು, ಏಕೆಂದರೆ ಸತ್ಯವು ನಮ್ಮ ದುರಹಂಕಾರಕ್ಕೆ ವಿರುದ್ಧವಾಗಿರುತ್ತದೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಒಬ್ಬ ರಾಜನಿಗೆ ತನ್ನ ಸೇವಕನ ಬಗ್ಗೆ ದೂರುಗಳು ಕೇಳಿಬಂದವು. ಅವನು ಅಸತ್ಯವಂತ, ಕೆಲಸ ಮಾಡುವುದಿಲ್ಲ ಎಂದು ಕೆಲವರು ಹೇಳಿದರು. ಕೋಪಗೊಂಡ ರಾಜ ಸೇವಕನನ್ನು ಕರೆಸಿ ಶಿಕ್ಷೆ ನೀಡಲು ತೀರ್ಮಾನಿಸಿದ. ಆದರೆ ಶಿಕ್ಷೆಗೂ ಮುನ್ನ ಸೇವಕನ ಮಾತನ್ನು ಕೇಳಿದ. ಆತ ಶಾಂತವಾಗಿ ತನ್ನ ಕೆಲಸಗಳ ಪಟ್ಟಿ, ಸಾಕ್ಷ್ಯಗಳನ್ನು ತೋರಿಸಿದ. ರಾಜನಿಗೆ ಅಚ್ಚರಿಯಾಯಿತು. ಸೇವಕನ ವಿರುದ್ಧದ ಆರೋಪಗಳು ಅಸೂಯೆಯಿಂದ ಹುಟ್ಟಿದವು ಎಂಬುದು ತಿಳಿಯಿತು. ಆತ್ಮೀಯರೇ, ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಃ ಎಂದು ಹೇಳಿದ್ದಾರೆ. ಅಂದರೆ ದುರಹಂಕಾರ, ದರ್ಪ, ಆಸೆ ಮತ್ತು ಕ್ರೋಧಗಳು ಮಾನವನ ವಿವೇಕವನ್ನು ಮುಚ್ಚಿಬಿಡುತ್ತವೆ. ನಾವು ಕೇಳಿದ ಮಾತನ್ನು ತಕ್ಷಣ ನಂಬುವಾಗ ನಾವು ವಾಸ್ತವದಲ್ಲಿ ನಮ್ಮ ಅಹಂಕಾರವನ್ನು ಪೋಷಿಸುತ್ತಿರುತ್ತೇವೆ. ನಾನು ಕೇಳಿದ್ದು ಸರಿ ಎಂಬ ಭಾವನೆ ಸತ್ಯವನ್ನು ಹುಡುಕುವ ಮನಸ್ಸನ್ನು ಕೊಲ್ಲುತ್ತದೆ. ಸತ್ಯವನ್ನು ಹುಡುಕುವಲ್ಲಿ ನಾನು ತಪ್ಪು ಮಾಡಬಹುದು, ಆದರೆ ಸತ್ಯ ಹುಡುಕುವುದನ್ನು ಬಿಟ್ಟಿಲ್ಲ. ಸತ್ಯದ ಅರಿವು ಒಂದು ಪ್ರಕ್ರಿಯೆ, ಅದು ಕ್ಷಣಿಕ ತೀರ್ಮಾನವಲ್ಲ ಎಂದು ಮಹಾತ್ಮ ಗಾಂಧೀಜಿ ಸತ್ಯದ ಕುರಿತು ಹೇಳಿದ್ದಾರೆ. ಕೇಳಿದ ಕಾರಣಕ್ಕೆ ನಂಬಬೇಡಿ, ಗುರು ಹೇಳಿದ ಕಾರಣಕ್ಕೆ ನಂಬಬೇಡಿ, ಸಂಪ್ರದಾಯವೆಂದು ನಂಬಬೇಡಿ.
ನೀನೇ ಪರಿಶೀಲಿಸಿ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟರೆ ಮಾತ್ರ ಪರಿಶೀಲಿಸು ಎಂದು ಗೌತಮ ಬುದ್ಧ ಹೇಳುತ್ತಾರೆ. ಇದು ಆತ್ಮಸಾಧನೆಯಲ್ಲಿ ಇರಬೇಕಾದಂತಹ ಗುಣ. ಮನಸ್ಸಿನಿಂದ ಸತ್ಯವನ್ನು ಆರಾಧಿಸು ಎಂದು ವೇದಗಳು ಹೇಳುತ್ತವೆ. ಆದರೆ ನಮ್ಮ ಮನಸ್ಸೇ ವಾಸನೆಗಳಿಂದ ತುಂಬಿರುವಾಗ ಅದು ಸತ್ಯವನ್ನು ಹೇಗೆ ಕಾಣಬಲ್ಲದು? ನಾವು ಕೇಳಿದ ಮಾತುಗಳು ಮನಸ್ಸಿನಲ್ಲಿ ಪ್ರತಿಧ್ವನಿಯಾಗಿ ಅಭಿಪ್ರಾಯಗಳಾಗಿ ತೀರ್ಮಾನಗಳಾಗಿ ರೂಪುಗೊಳ್ಳುತ್ತವೆ. ಅವು ಆತ್ಮಸಾಧನೆಯ ಮಾರ್ಗದಲ್ಲಿ ದೊಡ್ಡ ಅಡ್ಡಿಯಾಗುತ್ತವೆ. ಸಾಧಕನು ಕೇಳುವುದಷ್ಟೇ ಅಲ್ಲ, ಮೌನದಲ್ಲಿ ಆಲೋಚಿಸಬೇಕು. ಸತ್ಯ ಹೇಳುವುದೇ ಸುಲಭ, ಸತ್ಯವನ್ನು ಬದುಕುವುದು ಕಠಿಣ ಎಂಬ ಸಂತ ಕಬೀರರ ನುಡಿಯನ್ನು ಇಲ್ಲಿ ಸ್ಮರಿಸಬಹುದು. ಪ್ರತಿ ಕಥೆಯನ್ನು ತೀರ್ಮಾನಿಸಬೇಡಿ, ಪ್ರತಿ ಅಭಿಪ್ರಾಯಕ್ಕೂ ಶರಣಾಗಬೇಡಿ. ಮೌನದಲ್ಲಿ ಕೇಳಿ, ವಿವೇಕದಿಂದ ಪರಿಶೀಲಿಸಿ, ಅಹಂಕಾರವನ್ನು ಬದಿಗಿಟ್ಟು ಸತ್ಯವನ್ನು ಅರಿಯಿರಿ. ಏಕೆಂದರೆ ನಮ್ಮ ಕಥೆಯೂ ಸೀಮಿತ, ಅವರ ಕಥೆಯೂ ಸೀಮಿತ, ಅಸೀಮವಾದದ್ದು ಸತ್ಯ ಮಾತ್ರ. ಹಾಗಾಗಿ ಇವುಗಳನ್ನು ನಾವು ಅರ್ಥ ಮಾಡಿಕೊಂಡು ಸಮುದಾಯದಲ್ಲಿ ಜೀವಿಸಬೇಕಿದೆ. ಏಕೆಂದರೆ ಸಮುದಾಯದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಗಲಾಟೆ, ಘರ್ಷಣೆಗಳು, ಕೋಪ ತಾಪಗಳು, ದ್ವೇಷ ಅಸೂಯೆಗಳು ಮೂಡುತ್ತವೆ. ಅವುಗಳಿಗೆ ಮುಖ್ಯ ಕಾರಣ ಆತ ಮಾತನಾಡುವಂತಹ ನೇರವಾದ ಮಾತು. ಆ ಮಾತನ್ನು ಇನ್ನೊಬ್ಬ ಕೇಳಿದ ತಕ್ಷಣ ಅದನ್ನು ನಂಬುವುದು, ಅದನ್ನು ಮೂರು ಮುಖಗಳಲ್ಲಿ ಆಲೋಚನೆ ಮಾಡಿ, ಇದು ನಾನು ನೋಡಿರುವಂತಹದ್ದ, ಇದು ನನ್ನಿಂದ ಪರಿಶೀಲಿಸಿರುವಂತಹದ್ದ, ಇದು ನಿಜವಾದ ಸತ್ಯವಾದ ಮಾತ ಎಂಬುದನ್ನು ಅವಲೋಕಿಸಿ ನಾವು ಆ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿದಾಗ ಸಮುದಾಯದಲ್ಲಿ ಸಾಮರಸ್ಯಯುಕ್ತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಾಂತಂದಾಗ ಯಾರೋ ಹೇಳಿದ್ದನ್ನೇ ನಾವು ನಂಬಿ ಅವರ ಮಾತಿಗೆ ಮೊರೆ ಹೋಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕಡೆಗಣಿಸುವಂತಹದ್ದಲ್ಲ. ಹೀಗಾದಾಗ ನಮ್ಮ ಬದುಕಿನಲ್ಲಿ ಏಳು ಬೀಳುಗಳು ಉಂಟಾಗುತ್ತವೆ. ಹಾಗಾಗಿ ಸತ್ಯ ಯಾವತ್ತಿದ್ದರೂ ಸತ್ಯವಾಗಿರುತ್ತದೆ, ಅದನ್ನು ಜೀವಿಸುವುದು ಬಹಳ ಕಷ್ಟ. ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದಾಗ ಮಾತ್ರ ಸಮುದಾಯದಲ್ಲಿ ಉತ್ತಮ ಬದುಕನ್ನು ನಡೆಸಲಿಕ್ಕೆ ಹಾಗೂ ಪರಸ್ಪರ ಸಹಕಾರ, ಸಂಯಮ, ಪ್ರಾಮಾಣಿಕತೆ, ಶ್ರದ್ಧೆ, ನಿಷ್ಠೆಯಿಂದ ಜೀವನವನ್ನು ಕಳೀಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಪ್ರಿಯ ಕೆಳಗರೆ, ಇದುವರೆಗೂ ಕರುಣಾಳು ಬಾಬಿಳಿಕೆ ಕಾರ್ಯಕ್ರಮದಲ್ಲಿ ಆಟವನ್ನೇ ಬದಲಿಸಿದ ಉತ್ಸಾಹ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬಿಳಿಕೆ ಪುಸ್ತಕದ ಆಯ್ದ ಲೇಖನ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಪ್ರಿಯ ಕೆಳಗರೆ, ಇದುವರೆಗೂ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಸತ್ಯದ ಮೂರು ಮುಖ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
1: ನೀವು ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರು ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ.

0: ಪ್ರತಿ ಶುಕ್ರವಾರ 11:30 to 12:30 ನಿಮ್ಮ ಆರೋಗ್ಯ ಕುರಿತ ಪ್ರಶ್ನೆಗಳು, ಅನುಭವ, ಅನುಮಾನವನ್ನು ನಮ್ಮ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿಗೆ ನಮ್ಮ ವೈದ್ಯರ ಸಲಹೆಗಾಗಿ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2. ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರಸ್ತುತಿ JSS ರೇಡಿಯೋ 91.2 FM. ಇದು ನಿಮ್ಮ ರೇಡಿಯೋ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೀವಿ ಕೆಥೆಟರ್ ಮೂಲಕ ಮಹಾಧಮನಿಯ ಕವಟ ಅಳವಡಿಕೆ ಅಥವಾ TAVI ಕುರಿತು ಮಾತನಾಡಲಿದ್ದೀವಿ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು. ಈ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆಯರವರು, ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹೃದಯದ ಮಹಾಧಮನಿ ಕವಟ ಸಮಸ್ಯೆ ಎಂದರೆ ಏನು ಅಥವಾ TAVI ಚಿಕಿತ್ಸೆ ಕುರಿತಂತೆ ಇದಕ್ಕಿರುವಂತಹ ಪ್ರಕ್ರಿಯೆಗಳು ಅಥವಾ ಇದರ ಪ್ರಯೋಜನಗಳ ಕುರಿತಂತೆ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು.
0: ಎಸ್ ಸರ್, ಶ್ರೀನಿಧಿ ಸರ್ ತಮಗೂ ಕೂಡ
2: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೇ ಮೊದಲ ಬಾರಿಗೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅಶ್ವಬಸಪ್ಪ ಸರ್, ಇದು ಬಹುಶಃ ಎರಡನೇ ಕಾರ್ಯಕ್ರಮ ಅಂತ ಅನ್ಕೋತೀನಿ. ಸೊ ಇವತ್ತಿನ ಸಮಸ್ಯೆ, ಬಹುಮುಖ್ಯ ಸಮಸ್ಯೆ ಆದಂತಹ ಹೃದಯ ಸಂಬಂಧಿತ ಸಮಸ್ಯೆ, ಬಹಳ ಪ್ರತಿ ಜನರಿಗೂ ಬೇಕಾದಂಥ ಒಂದು ವಿಷಯ ಇದು. ಇಂಥ ವಿಷಯ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ನಿರಂತರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾಗೆಯೇ ಈ ದಿನ ಅತ್ಯಂತ ಮಹತ್ವವಾದದ್ದು ಈ TAVI ಅಂತ ಹೇಳ್ತೀರಿ, TAVI ಈ ಚಿಕಿತ್ಸೆ ಕುರಿತು ಮಾತನಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಮಾತನಾಡೋಕ್ಕೆ ಮುಂಚೆ ಮೊದಲನೇದಾಗಿ ಈ TAVIಗೆ ಸಂಬಂಧಪಟ್ಟಂತೆ ಈ ಮಹಾಧಮನಿ ಕವಟ ಸಮಸ್ಯೆ ಎಂದ್ರೇನು, ಈ ಸಮಸ್ಯೆ ಕಾಣಿಸ್ಕೊಳ್ಳುವಾಗ ಇರುವಂಥ ಲಕ್ಷಣಗಳು, ಈ ಕುರಿತು ಮೊದಲು ತಮ್ಮನ್ನು ಕೇಳ್ತೀನಿ ಸರ್. ನಂತರ ಈ TAVI ಬಗ್ಗೆ ಮಾತನಾಡ್ತೀನಿ ಸರ್. ಹರ್ಷವರ್ಷ,
1: ಫಸ್ಟ್ TAVI ಅಂದರೆ ಟ್ರಾನ್ಸ್ ಕೆಥೆಟರ್ ಅಯೋಟಿಕ್ ವ್ಯಾಲ್ ಇಂಪ್ಲಾಂಟೇಷನ್ ಅಂತವೆ, ಅಥವಾ TAVR ಅಂತಾರೆ, ಟ್ರಾನ್ಸ್ ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರೀಪ್ಲೇಸ್ಮೆಂಟ್. ಹಂಗಂದ್ರೆ ಹಾರ್ಟ್ ಅಲ್ಲಿ ಒಂದು ವ್ಯಾಲ್ವ್ ಅಂತ ಇರುತ್ತೆ, ಅದಕ್ಕೆ ಕಾಯಿಲೆ ಬಂದಾಗ ಅದು ಸಣ್ಣದಾದಾಗ ಅದನ್ನ ಕಾಲಿನ ಮುಖಾಂತರ ಒಂದು ಬ್ಲಡ್ ವೆಸಲಿಂದ ಹೋಗಿ ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ, ಅಥವಾ ಅದ್ರ ಮೇಲ್ಗಡೆ ಇನ್ನೊಂದು ಕೃತಕ ವ್ಯಾಲ್ವ್ನನ್ನು ಕೂರಿಸ್ತೀವಿ, ಅದನ್ನ TAVI ಅಥವಾ TAVR ಅಂತ ಹೇಳ್ತಾರೆ. ಈ ಒಂದು ವ್ಯಾಲ್ವ್ ಏನು ಅಂತ ಶ್ರೀನಿಧಿ ಅವರು ಹೇಳ್ತಾರೆ ಇವಾಗ ಏನೇನು ಅದ್ರದ್ದು ಇಂಪಾರ್ಟೆನ್ಸ್ ಅಂತ.
2: ನಮ್ಮ ಹೃದಯದಲ್ಲಿ 4 ಕವಟಗಳಿದಾವೆ, ಅದನ್ನ ವ್ಯಾಲ್ವ್ಸ್ ಅಂತ ಕರಿತೀವಿ. ಈ ವ್ಯಾಲ್ವ್ಸ್ ನ ಏನು ಫಂಕ್ಷನ್ ಅಂದ್ರೆ ಏಕಮುಖ ರಕ್ತ ಪರಿಚಲನೆ ಮಾಡುವಂತದ್ದು, ಯೂನಿ ಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಲ್ಲ. ಸೊ ಒಂದ್ಸಲ ಅದ್ ಓಪನ್ ಆದಾಗ ಒಂದ್ ಕಡೆ ಬ್ಲಡ್ ಮುಂದಕ್ಕೆ ಹೋಗುತ್ತೆ, ಮತ್ತದ್ ಕ್ಲೋಸ್ ಆಗತ್ತೆ. ಸೊ ಎಲ್ಲೂ ಹಿಂದಕ್ಕೆ ಹೋಗ್ಬಾರ್ದು ಅದು ಬ್ಲಡ್. ಸೊ ಎಲ್ಲ ಆ ಒಂದು ಏಕಮುಖ ರಕ್ತ ಪರಿಚಲನೆಗೆ ಅದು ಹೆಲ್ಪ್ ಮಾಡತ್ತೆ. ಸೊ ಇದು ನಿರಂತರ ಓಪನ್ ಕ್ಲೋಸ್ ಆಗ್ತಿರೋದ್ರಿಂದ ಒಂದ್ ಏಜ್ ಆಗ್ತಾ ಆಗ್ತಾ ಅದು ಅದ್ರ ಮೇಲೆ ಕ್ಯಾಲ್ಸಿಯಂ ಕೂತದು ಸ್ವಲ್ಪ ಟೈಟ್ ಆಗುವಂತದ್ದು ಲೂಸ್ ಆಗುವಂತದ್ದು ಆಗತ್ತೆ. ಸೊ ಇದ್ರ ನಮ್ಮ 4 ವ್ಯಾಲ್ವ್ಸ್ ಏನಂತ ಹೆಸರಂದ್ರೆ ಅಯೋಟಿಕ್ ವ್ಯಾಲ್ವ್ ಅಂತ. ಮೇಜರ್ ದೊಡ್ಡ ಧಮನಿ ಅಯೋಟಾ ಅಂತೀವಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಆಗಿ ಅಯೋಟಿಕ್ ವ್ಯಾಲ್ವ್ ಅಂತೀವಿ. ಇನ್ನೊಂದು ಒಳಗೆ ಮೈಟ್ರಲ್ ವ್ಯಾಲ್ವ್, ಟ್ರೈಕಸ್ಪಿಡ್ ವ್ಯಾಲ್ವ್, ಹಾಗೂ ಶ್ವಾಸಕೋಶಕ್ಕೆ ಹೋಗುವಂತ ವ್ಯಾಲ್ವ್ ಆ ರಕ್ತನಾಳಕ್ಕೆ ಪಲ್ಮರಿ ವ್ಯಾಲ್ವ್ ಅಂತ. ಈ ಮೇಜರ್ 4 ವ್ಯಾಲ್ವ್ಸ್ ಇರುತ್ತೆ ನಮ್ಮ ಹಾರ್ಟ್ ಅಲ್ಲಿ.
0: ಇದು ಸರ್
1: ಮಾನವದ ಹೃದಯ ಇದೆಯಲ್ಲ, ಫಸ್ಟ್ ತಾಯಿ ಗರ್ಭದಲ್ಲಿದ್ದಾಗಲೇ ಅದ್ರ ಕೆಲಸ ಶುರುವಾಗುತ್ತೆ. 4ನೇ ವಾರ ಗರ್ಭಧಾರಣೆ ಆದ ತಕ್ಷಣನೇ ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಹಾರ್ಟ್. ತಾಯಿ ಮಗು ಹುಟ್ಟಿದ ಮೇಲೆ ಹಾರ್ಟ್ ಒಂದ್ಸತಿ ಅದು ತನ್ನ ಕೆಲಸ ಶುರು ಮಾಡಿದ್ರೆ ಟಿಲ್ ದ ಲಾಸ್ಟ್ ಬ್ರೆತ್, ಹಾರ್ಟ್ ಕೀಪ್ಸ್ ವರ್ಕಿಂಗ್. ಒಂದು ಸಾಮಾನ್ಯ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಹಾರ್ಟ್ ಒಂದು ದಿವಸಕ್ಕೆ 100,000 ಬಾರಿ ಬಡ್ಕೊಳ್ಳುತ್ತೆ ಒಂದು ದಿನದಲ್ಲಿ. ಅಂದ್ರೆ ಪ್ರತಿ ಒಂದು ವ್ಯಾಲ್ವ್ ಅಥವಾ ಕವಾಟ ಒಂದ್ಸತಿ 100,000 ಸಾರಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ.
0: ಇದು ಮಕ್ಕಳಲ್ಲಿ ದೊಡ್ಡವರಲ್ಲಿ ಎರಡು
1: ಎಲ್ಲ ಒಂದು ಹೆಲ್ದಿ ಇಂಡಿವಿಜುವಲ್ ಟಿಲ್ 70 years ಅನ್ಕೊಳ್ಳಿ, ಒಬ್ಬ ನಾರ್ಮಲ್ ಲೈಫ್ ಸ್ಪ್ಯಾನ್. 70 years 2 billion times ಓಪನ್ ಅಂಡ್ ಕ್ಲೋಸ್ ಆಗುತ್ತೆ
0: ವಿತೌಟ್ ಗ್ಯಾಪ್
1: ಅಂಡ್ ಟೋಟಲ್ 200 million liters ಆಫ್ ಬ್ಲಡ್ ಇಸ್ ಪಂಪ್ಡ್ ಬೈ ದ ಹಾರ್ಟ್ ಇನ್ ಎ ಲೈಫ್ ಟೈಮ್. 200 million liters. ಸೊ ಇವಾಗ ಅನ್ಕೊಬಹುದು ನೀವು ಹಾರ್ಟ್ ಅಂದು ಮತ್ತೆ ಅದ್ರ ವ್ಯಾಲ್ವ್ದು ಮಹತ್ವ ಏನಿದೆ ಅಂತ.
0: ಅಲ್ಲ ಸರ್, ಮಹತ್ವ ಏನಿದೆ ಅಂದಾಗ ನಿಮ್ಮ ಮಾತಿನಲ್ಲೇ ಅರ್ಥ ಆಗ್ಬಿಡುತ್ತೆ. ಬಹುಶಃ ಅದನ್ನ ಕೇಳ್ತೀನಿ, ಈ ದೇಹದ ಯಾವುದೇ ಭಾಗ ಬೇಕಾದ್ರೆ ಕೆಲಸ ಮಾಡ್ದೇನೆ ಹಂಗೆ ನಿಂತ್ಕೊಂಡಿರ್ಬೋದು. ಈವನ್ ಮನಸ್ಸು ಕೂಡ ಅಥವಾ ಮೈಂಡು ಕೂಡ ಯೋಚನೆ ಮಾಡ್ದೇನೆ ಸುಮ್ಮನೆ ನಿಂತಿರ್ಬೋದು. ಆದರೆ ಈ ಹೃದಯ ಬಡಿದೇನೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ,
1: ಸಾಧ್ಯನೇ ಇಲ್ಲ, ಅಸಾಧ್ಯ.
0: ಅಂತಹ ಹೃದಯದ ಅಥವಾ ಅಂತಹ ಮಹತ್ವವಾದ ಅಂಗದ ಬಗ್ಗೆ ನಾವು ಎಷ್ಟು ಜಾಗೃತಿ ವಹಿಸಬೇಕಾಗತ್ತೆ. ಸೊ ಆ ಜಾಗೃತಿ ಕುರಿತು ಸಾಕಷ್ಟು ಹಳೆಯ ಮೊದಲೇ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರೆ. ಸೊ ಆ ಜಾಗೃತಿ ಸಮಸ್ಯೆಗಳು ಬಂದಾಗ ಇವತ್ತು ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳು ಅಥವಾ ಚಿಕಿತ್ಸೆಗಳನ್ನ
1: ತಗೊಳ್ಬೇಕಾಗುತ್ತೆ. ಸೊ ಇದರ ಮಹತ್ವದ ಬಗ್ಗೆ ಈ ತರ ಇದು ಏನಾಗುತ್ತೆ, ಇದು ಒಂಚೂರು ಸ್ವಲ್ಪ ತೊಂದರೆ ಆದಾಗ್ಲೂ ಎಷ್ಟು ಸಿಂಪ್ಟಮ್ಸ್ ಶುರುವಾಗ್ಬಿಡುತ್ತೆ ಅದ್ರ ಬಗ್ಗೆ ಶ್ರೀನಿಧಿ ಅವ್ರು ಹೇಳ್ತಾರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ನಾವೇನು ಪ್ರಿಕಾಷನ್ಸ್.
0: ಅಲ್ಲ ನನ್ಗೆ ಅದಕ್ಕೆ ಮುಂಚೆ ಅಯೋಟಿಕ್ ವಾಲ್ ಕಾಯಿಲೆ ಏಕೆ ಸಮಸ್ಯೆ ಉಂಟಾಗುತ್ತೆ ಅಂತ.
1: ಓಕೆ, ಅಯೋಟಿಕ್ ವಾಲ್ ಕಾಯಿಲೆ ಏನಂದ್ರೆ ಅದು ಯೂಶುವಲಿ ವಯಸ್ಕರಲ್ಲಿ ಆಗೋದು. 65 years ಆದ್ಮೇಲೆ ಅಸಹಜವಾಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ. 65 years ಮೇಲೆ ಕ್ಯಾಲ್ಸಿಯಂ ಶೇಖರಣೆ ಆಗ್ತಾ ಬಂದಿರುತ್ತೆ, ಇಷ್ಟೊಂದು ಬ್ಲಡ್ ಫ್ಲೋ ಆಗಿ ಆಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ, ಆಮೇಲೆ ಫೈಬ್ರೋಸಿಸ್ ಆಗುತ್ತೆ. ಆವಾಗ ಅದು ಬರ್ತಾ ಬರ್ತಾ ಸಣ್ಣದಾಗುತ್ತೆ. ನಾರ್ಮಲ್ ವ್ಯಾಲ್ವ್ದು ಏರಿಯಾ ಆಫ್ ಓಪನಿಂಗ್ ಅರೌಂಡ್ 2.4 cm² ಅಂದ್ರೆ ಬರ್ತಾ ಬರ್ತಾ ಬರ್ತಾ 1 cm² ವರೆಗೂ ಸಣ್ಣದಾಗ್ಬಿಡುತ್ತೆ. ಅದು ಏಜ್ ರಿಲೇಟೆಡ್. ಇನ್ನ ಕೆಲವು ಸತಿ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಚಿಕ್ಕ ವಯಸ್ಕರಲ್ಲೂ ಆಗುತ್ತೆ. ನಾರ್ಮಲ್ ಆಗಿ ಒಂದು ವ್ಯಾಲ್ವ್ ಅಲ್ಲಿ 3 elegal ತರ ಇರುತ್ತೆ. ಬೈ ಬರ್ತ್ 2 elegal ಅವ್ರಿಗೆ 40-35 years ಅದು ಸಣ್ಣದಾಗ್ಬಿಡುತ್ತೆ. ಅದಲ್ದಲ್ಲೇ ರೊಮ್ಯಾಟಿಕ್ ಫೀವರ್ ಅಂತ ಒಂದು ಕಾಯಿಲೆ ಇದೆ, ಅದಾದಾಗ್ಲೂ ಕಾಯ ಅದು ಸಣ್ಣದಾಗುತ್ತೆ. ಇಲ್ಲ ಕೆಲವು ಕಡೆ ಏನಾಗುತ್ತೆ, ಕೆಲವು ಸತಿ BP ಜಾಸ್ತಿ ಇದ್ದಾಗ, ಶುಗರ್ ಜಾಸ್ತಿ ವರ್ಷ ಇದ್ದಾಗ, ಎದೆಯ ಭಾಗಕ್ಕೆ ಕ್ಯಾನ್ಸರ್ಗೆ ರೇಡಿಯೇಷನ್ ಥೆರಪಿ ತಗೊಂಡಾಗ ಅವ್ರಿಗೆ ಆದಷ್ಟು ಸ್ವಲ್ಪ ಬೇಗ ಹಾರ್ಟ್ ವ್ಯಾಲ್ವ್ ಸಣ್ಣದಾಗೋದು ಲೀಕ್ ಆಗೋದು ಶುರುವಾಗುತ್ತೆ.
0: ಎಸ್ ಸರ್, ಬಹುಶಃ ಈ ಮಹಾಧಮನಿ ಕವಟನ ನೀವು ಅಯೋಟಿಕ್ ಕವಟ ಅಂತ ವಾಲ್ವ್ ಅಂತ ಹೇಳ್ತೀರಿ. ಬಹುಶಃ ಇದನ್ನ ನಾವು ಹೈಸ್ಕೂಲ್ನಲ್ಲೇ ಓದಿರ್ತೀವಿ ಸಾಮಾನ್ಯವಾಗಿ, ಆದ್ರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೇ ಇರೋದಿಲ್ಲ ನಮ್ಗೆ. ಸೊ ಇವಾಗ ನೋಡಿದಾಗ ಅದ್ರ ಮಹತ್ವ ಎಷ್ಟಿದೆ ನಾವು ತಿಳ್ಕೊಬೇಕಾಗಿತ್ತು ಅನ್ನೋಲ್ಲ. ನಾವು ಆವಾಗ್ಲಿಂದಾನೆ ತಿಳ್ಕೊಂಡಿದ್ರೆ ಬಹುಶಃ ಇನ್ನೂ ಆರೋಗ್ಯ ಚೆನ್ನಾಗಿರತ್ತೇನೋ ಅಂತ ಅನ್ಸುತ್ತೆ. ಎಸ್ ಸರ್, ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಥವಾ ಅನುಸರಿಸಲಿಲ್ಲ ಅಂದಾಗ ಸಮಸ್ಯೆಗಳು ಉಂಟಾಗುತ್ತೆ ಸರ್. ಸಾಮಾನ್ಯವಾಗಿ ಈ ಅಯೋಟಿಕ್ ವಾಲ್ವ್ ವೈಫಲ್ಯ ಆಗ್ಲಿಕ್ಕೆ ಅಥವಾ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳು ಏನಿರುತ್ತೆ?
2: ಹೇಳ್ದಂಗ ಈಗ ಅಯೋಟಿಕ್ ವಾಲ್ವ್ ಓಪನ್ ಆದಾಗ ಇಡೀ ದೇಹಕ್ಕೆ ಬ್ಲಡ್ ಹೋಗುತ್ತೆ. ಹಾರ್ಟ್ ಪಂಪ್ ಮಾಡಿದಾಗ ಅದು ಓಪನ್ ಆದ ಕೂಡಲೇ ಎಲ್ಲಾ ಕಡೆ ಬ್ರೈನ್ಗೆ, ಕಿಡ್ನಿಗೆ, ಹೊಟ್ಟೆಗೆ, ಜೀವಶಕ್ತಿಗೆ. ಸೊ ಆ ವಾಲ್ವ್ ಟೈಟ್ ಆದಾಗ ನಮ್ಮ ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಆಗ್ತಾ ಇರುತ್ತೆ. ಸೊ ಬಟ್ ಸೊ ಅವ್ರಿಗೆ ಫಸ್ಟ್ ಮೇನ್ ಸಿಂಪ್ಟಮ್ ಆಗೋದು ಟೈಟ್ ಆಗ್ತಾ ಬಂದಾಗ. ಸರ್ ಹೇಳ್ದಂಗೆ 2.5 cm² ಇತ್ತು, ಅಗಲ ಇತ್ತು, ಅವಾಗ ಎಲ್ಲಾ ಕಡೆ ಬ್ಲಡ್ ಹೋಗ್ತಿತ್ತು. ಈಗ ಕಡಿಮೆ ಆಗ್ತಾ ಬಂತು, ಅದ್ರ ಆರಿಫೈಸ್ ಟೈಟ್ ಆಗಿ ಬರ್ತಾ ಇದೆ. ಆಗ ಬ್ಲಡ್ ಎಲ್ಲಾ ಅಂಗಕ್ಕೂ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ರೆಸ್ಟ್ ಅಲ್ಲಿ ಇದ್ದಾಗ ಅವ್ರು ಆರಾಮಾಗಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಡೆದಾಗ ಸ್ವಲ್ಪ ಉಸಿರಾಡೋ ತೊಂದರೆ ಬರುತ್ತೆ, ಮೆಟ್ಲು ಹದ್ದಾಗ ಆಗ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸೋದು. ಬಟ್ ಅದನ್ನ ನಾವ್ ಏನ್ ಅನ್ಕೊಳ್ತೀವಿ, ಏನೋ ಆಯಾಸ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಆಗ್ಬಿಡತ್ತೆ. ಸೊ ಒಂದ್ ಇನ್ನೊಬ್ಬರಿಗೆ ಇನ್ ಕೆಲವ್ರು ಸ್ವಲ್ಪ ದಿನ ಟೈಟ್ ಆಗ್ತಾ ಆಗ್ತಾ ಎದೆನಲ್ಲಿ ಬಿಗಿತ, ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ಅದು, ಮತ್ತೆ ಎದೆ ನೋವು ಬರುತ್ತೆ ಕೆಲವ್ರಿಗೆ. ಬಟ್ ಹಾರ್ಟ್ ಅಟ್ಯಾಕ್ ತರ ನೋವಲ್ಲ, ಒಂಥರ ಬಿಗಿತ ಆತರ ನೋವು ಇರುತ್ತೆ. ಸೊ ಅದನ್ನು ನಾವು ಗುರುತು ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವಾಗ ಗೊತ್ತಾಗತ್ತೆ. ಬಟ್ ಕೆಲವೊಮ್ಮೆ ಅಲ್ಲೂ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ನಮ್ಗೆ ಇದು ಗ್ಯಾಸ್ಟ್ರಿಕ್ ಆಗ್ತಿರ್ಬೋದು. ತುಂಬಾ ಜನ ಇದನ್ನ 2-3 months 6 months 1 year ಎಲ್ಲ ನೆಗ್ಲೆಕ್ಟ್ ಮಾಡಿರೋದು ಹೌದು. ಯಾಕಂದ್ರೆ ದಿಢೀರಂತ ಅದು ಫುಲ್ ಟೈಟ್ ಆಗಲ್ವಲ್ಲ, ಸ್ಲೋ ಆಗಿ ಟೈಟ್ ಆಗ್ತಾ ಇದೆ. ಅದು ಈ ತರ ನಿಧಾನಕ್ಕೆ ಫಸ್ಟ್ ಉಸಿರಾಟದ ತೊಂದರೆ, ಎದೆ ಬಿಗಿತ, ಇನ್ನೂ ಸ್ವಲ್ಪ ಟೈಟ್ ಆದಾಗ ಅದು ಸ್ವಲ್ಪ ಸುಸ್ತಾಗೋದು. ಅವ್ರಿಗೆ ಮೊದಲು ಇಷ್ಟು ದೂರ ಮನೆ ಸುತ್ತ ಒಂದು ರೌಂಡ್ ಹೊಡಿತಿದ್ರು ಅಥವಾ ಒಂದು ಪಾರ್ಕಲ್ಲಿ ಚೂರು ನಡೆದ್ರು ಆರಾಮಾಗಿ ಮಾಡ್ತಿದ್ರು, ಈಗ ಒಂದ್ ಸ್ವಲ್ಪ ಏನೇ ಮಾಡಿದ್ರು ದೇಹಕ್ಕೆ ಒಂಥರ ಆಯಾಸ ಆಗ್ತದೆ, ಫಟೀಗ್ ಅಂತೀವಿ, ಈಸಿ ಫಟೀಗ್ ಅಬಿಲಿಟಿ, ಅದು ತುಂಬಾ ಒಂಥರ ಒಂಥರ ಅವ್ರು ಹೇಳ್ತಾರೆ ಯಾಕೋ ಸರ್ ನಿಶಕ್ತಿ ನನಗೆ ಇದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನಂಗೆ ಫೇಂಟಿಂಗ್ ತರ ಆಗ್ತಾ ಇದೆ, ಕಣ್ ಕತ್ಲೆ ತರ ಆಗತ್ತೆ. ಸ್ನಾನದ ಮನೆಯಲ್ಲಿ ಮುಖ ತೊಳ್ಕೊಳ್ವಾಗ ಅವಾಗ ಸ್ವಲ್ಪ ಒಂಥರ ತಲೆ ಎಲ್ಲ ಹಿಂಗೆ ಒಂಥರ ಗಿಡಿನೆಸ್ ತರ ಆಗತ್ತೆ, ಈ ತರ ಸಿಂಪ್ಟಮ್ಸ್ ಎಲ್ಲ ಹೇಳುತ್ತಾರೆ. ಆಮೇಲೆ ಇನ್ನೂ ಟೈಟ್ ಆದಾಗ ಎದೆ ಬಡಿತ ಜಾಸ್ತಿ ಬಡ್ಕೊಳ್ಳೋದು, ಅವಾಗ ಅಷ್ಟೊತ್ತಿಗೆ ನಮ್ಮ ಹತ್ರ ಬಂದ್ ಆತರ ಡಾಕ್ಟರ್ ಯಾರೋ ಹತ್ರ ಹೋಗಿ ತೋರಿಸೇ ತೋರಿಸ್ತಾರೆ ಅಷ್ಟೊತ್ತಿಗೆ. ಸೊ ಈ ಸ್ಟಾರ್ಟಿಂಗ್ ನಡೆದಾಗ ಸುಸ್ತಾಗುವಂಥದ್ದು, ಫೆಟ್ಟಿಗೆ ಒಂಥರ ನಿಶಕ್ತಿ ಆಗುವಂಥದ್ದು, ಆ ಟೈಮ್ನಲ್ಲೇ ಅವ್ರೊಂದ್ಸಲ ಹೋಗಿ
0: ಕಾಲುಗಳು ಉತ್ಕೊಳ್ಳೋದು ಕೂಡ
2: ಅದು ಬರುತ್ತೆ, ಕಾಲುಗಳು ಉತ್ಕೊಳ್ಳೋದು ಬರುತ್ತೆ. ಅಷ್ಟೊತ್ತಿಗೆ ಆಗಲೇ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬಿದ್ದಿದೆ ಅಂತ ಅರ್ಥ, ಕಾಲುಗಳು ಊತ ಬರ್ತಿರೋದು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಸೊ ಅಂದ್ರೆ ಆಲ್ರೆಡಿ ಒಂದು ವರ್ಷ ಮೇಲೆ ಅವ್ರು ಈ ಸಿಂಪ್ಟಮ್ಸ್ ಮೇಲೆ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಅವ್ರು ಅನುಭವಿಸಿ ಈ ಕಾಲು ಊತ ಬರುತ್ತೆ. ಕಾಲು ಊತ ಬಂದಾಗ ಅವರು ಯಾಕೋ ಈ ತರ ಊತ ಬರ್ತಿಲ್ಲ, ಕಿಡ್ನಿ ತೊಂದ್ರೆ, ಹಾರ್ಟ್ ತೊಂದ್ರೆ ಅಂತ ಅವ್ರು ಫಿಸಿಷಿಯನ್ ಹೋಗಿ ತೋರಿಸ್ತಾರೆ, ಆಗ ನಮ್ಮ ಹತ್ರ ಅವ್ರನ್ನ ಕಳಿಸ್ತಾರೆ. ಸೊ ಕಾಲು ಊತ ಒಂಥರ ಬರ್ತಿದೆ ಅಂದ್ರೆ ಅವ್ರಿಗೆ ಇವೆಲ್ಲ ಮೇಲ್ ಹೇಳಿದ ಲಕ್ಷಣಗಳೆಲ್ಲ ಆಗ್ಲೇ ಒಂದ್ ವರ್ಷದ ಮೇಲೆ ಕಾಣಿಸ್ಕೊಂಡಿದೆ ಅಂತ ಆಯ್ತು.
0: ಸರ್, ಸಾಮಾನ್ಯವಾಗಿ ಕಾಲು ಊತ ಬರುತ್ತೆ ಅಂತಂದ್ರೆ ಸಾಮಾನ್ಯ ಜನ ಅನ್ಕೊಳ್ಳೋದು ಕಿಡ್ನಿ ಸಮಸ್ಯೆ ಇರ್ಬೋದೇನು ಅಂತ.
2: ಹೌದು.
0: ಸೊ ಇದನ್ನ ಹೇಗೆ,
2: ಕಾಲು ಊತ ಬಂದಾಗ ಮೇನ್ ಆಗಿ ಒಂದು ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇಲ್ಲ ಲಿವರ್ ಸಮಸ್ಯೆ, ಇನ್ನೊಂದು ರಕ್ತ ಕಡಿಮೆ, ಈ ನಾಲ್ಕು ತುಂಬಾ ಕಾಮನ್. ಸೊ ಒಂದು ಯಾವ್ದೇ ರೀತಿ ಎರಡು ಕಾಲು ತುಂಬಾ ಊತ ಬಂದಿದೆ ಅಂದಾಗ ನಾವು ಒಂದು ಹಾರ್ಟ್ ಚೆಕಪ್ ಆಗ್ಬೇಕು, ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್, ಅದರಲ್ಲಿ ರಕ್ತ ಅಂಶ ಗೊತ್ತಾಗತ್ತೆ, ಕಿಡ್ನಿ ವೈಫಲ್ಯ ಇದ್ರೆ ಕ್ರಿಯಾಟಿನಿನ್ ಅಂಶ ಮೇಲಿದ್ಯಾ ಕೆಳಗಿದೆ ಗೊತ್ತಾಗತ್ತೆ, ಎಲ್ ಎಫ್ ಟಿ ಲಿವರ್ ಫಂಕ್ಷನ್ ಟೆಸ್ಟ್ ಗೊತ್ತಾಗುತ್ತೆ. ಸೊ ಒಂದು ಬ್ಲಡ್ ಟೆಸ್ಟ್, ಒಂದು ಎಕೋ, ಇ ಸಿ ಜಿ ಮಾಡಿಸಿದ್ರೆ ಸಾಕು. ಸೊ ಒಂದು ಏನ್ ಯಾವ ಅಂಗದಲ್ಲಿ ಇದು ಎಫೆಕ್ಟ್ ಆಗ್ತಿದೆ ಅನ್ನೋದು ಆಗ್ಲೇ ಗೊತ್ತಾಗುತ್ತೆ.
0: ಸರಿ ಸರಿ. ಇವೆಲ್ಲ ಯೋಟಿಕ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳುವಂತದನ್ನ ತಾವು
2: ಹೇಳಿದ್ರು. ಮೇನ್ ಆಗಿ ಅಯೋಟಿಕ್ ವ್ಯಾಲ್ವ್ ಲಕ್ಷಣ ಹೇಳಿದೀವಿ, ಬಟ್ ಇದರಲ್ಲಿ ಬೇರೆ ಹಾರ್ಟ್ ತೊಂದ್ರೆ ಇದಕ್ಕೂ ಎರಡು ಓವರ್ ಲ್ಯಾಪ್ ಇರುತ್ತೆ. ಬಟ್ ಈ ಆರ್ಡರ್ ನಾನು ಹೇಳಿರೋದು
0: ಸ್ಪೆಸಿಫಿಕ್
2: ಅಯೋಟಿಕ್. ಸೊ ಈಗಿನ ಈ ಸಲ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತ
0: ಹೌದು
2: ಹೇಳಿದ್ದಾರೆ, ಡೋಂಟ್ ನೆವರ್ ಮಿಸ್ ಎ ಬೀಟ್ ಅಂತ ಈ ಸಲ ಸ್ಲೋಗನ್. ಸೊ ಆ ರೀತಿ ಈ ತರ ಒಂದ್ ಚಿಕ್ಕ ಲಕ್ಷಣನು ಮಿಸ್ ಮಾಡ್ಕೋಬೇಡಿ, ಆ ಲಕ್ಷಣ ಇದ್ದಾಗ ಎಚ್ಚೆತ್ಕೊಂಡು ಸ್ವಲ್ಪ ಹೋಗಿ ತೋರಿಸಿ ಅಂತ ಒಂದು ನಾವು ಮನವರಿಕೆ ಮಾಡ್ಕೊಳ್ಬಹುದು.
0: ಹರ್ಷ ಸರ್, ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಕಂಡಾಗ ಅಥವಾ ಸಮಸ್ಯೆಗಳಿದ್ದಾಗ ಅವರು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳಿಲ್ಲ ಅಂದ್ರೆ ಸಾಮಾನ್ಯವಾಗಿ ಏನ್ ಸಮಸ್ಯೆಗಳು ಕಾಣಿಸ್ಕೊಳ್ಳಿ
1: ಏನಾಗುತ್ತೆ? ಅಕಸ್ಮಾತ್ ಏನು ಮೆನಿ ಟೈಮ್ಸ್ ಶ್ರೀನಿಧಿಯವರು ಹೇಳ್ದಂಗೆ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸಿಂಪ್ಟಮ್ಸ್ನ. ಸೊ ಅದಕ್ಕೆ ಈ ಸತಿ ವರ್ಲ್ಡ್ ಹಾರ್ಟ್ ಡೇದು ಮೇನ್ ಥಿಂಗ್ ಥೀಮ್ ಏನು ಅಂದ್ರೆ ನೆವರ್ ಮಿಸ್ ಎ ಬೀಟ್. ಒಂದು ಸಣ್ಣ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಅಸಹಜವಾಗಿ ಏನೇ ಸಿಂಪ್ಟಮ್ಸ್ ಬಂದ್ರೂ ಆದಷ್ಟು ಬೇಗ ಮೆಡಿಕಲ್ ಅಟೆನ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಒಂದು ಅಕಸ್ಮಾತ್ ಕೆಲವು ಸತಿ ವಯೋಸಹಜ ಅಥವಾ ಯಾರೋ ಪಕ್ಕದಲ್ಲಿ ಹೇಳ್ತಾರೆ ನೋಡಿ ಹಿಂಗೆ ಬೇರೆ ಏನೋ ಕಾಯಿಲೆ ಇರ್ಬೋದು, ಸಣ್ಣ ಕಾಯಿಲೆಗೆ ಯಾಕೆ ಡಾಕ್ಟ್ರಿಗೆ ತೋರಿಸ್ತಿರೋದು ಹಂಗೆ ಬಿಟ್ಬಿಟ್ರೆ ಅದು ಹೋಗ್ತಾ ಹೋಗ್ತಾ ಡೇ ಬೈ ಡೇ, ಮಿನಿಟ್ ಬೈ ಮಿನಿಟ್, ಮಂತ್ ಬೈ ಮಂತ್ ಹಾರ್ಟ್ ಸ್ಲೋ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಸೊ ವೀಕ್ ಆಗ್ಬಿಟ್ಟು ಇಟ್ ಮೇ ಬಿಕಮ್ ಲೈಫ್ ಥ್ರೆಟ್ನಿಂಗ್. ಯಾವಾಗ್ಲೂ ಒಂದ್ ದಿವಸ ಮನೆಯಲ್ಲಿ ಬಿದ್ದು ಬಿಟ್ಟು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ, ಅಷ್ಟು ಸಿವಿಯರ್ ಆಗೋ ಹೋಗ್ಬೋದು. ಅಥವಾ ಮಧ್ಯಾಹ್ನ ಇವಾಗ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಾತ್ರೂಮ್ಗೆಲ್ಲ ಹೋಗಿ ಬರ್ತಾ ಇದ್ರು, ಮನೆಯಲ್ಲೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ರು, ಇವತ್ತು ನೋಡಿದ್ರೆ ಬಾತ್ರೂಮ್ಗೆ ಹೋಗಿ ಬರ್ಲಿಕ್ಕೂ ಅವ್ರ ಕೈಲಿ ಆಗಲ್ಲ, ಸಣ್ಣ ಆಗಿ ಡಬಡಬಡವ ಅಂತ ಎದೆ ಬಡ್ಕೊಂಡು ಅಲ್ಲೇ ತಲೆ ತಿರುಗಿ ಬಿದ್ದಂಗಾಗತ್ತೆ. ಕೆಲವು ಸತಿ ಏನಾಗುತ್ತೆ, ಹಾರ್ಟ್ ವೀಕ್ ಆಗಿ ಹಾರ್ಟ್ ಎದೆ ಬಡಿತ ಸ್ವಲ್ಪ ಕಂಟ್ರೋಲಿಗೆ ಬರದೇ ಇದ್ದಾಗ ಸ್ಟ್ರೋಕ್ ಆಗೋ ಚಾನ್ಸಸ್, ಹಾರ್ಟಲ್ಲಿ ಸಣ್ಣ ಸಣ್ಣ ಕ್ಲಾಟ್ ಹೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಸ್ಲೋಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ಸನ್ ಅದೇ ಸೀನಿಯರ್ ಸಿಟಿಸನ್ ಅದು ಇಂಡಿಪೆಂಡೆಂಟ್ ಬಿಕಮ್ಸ್ ಡಿಪೆಂಡೆಂಟ್ ಆನ್ ಅದರ್ಸ್.
0: ಅಂದ್ರೆ ವಿಶೇಷವಾಗಿ ವಯಸ್ಸಾದವರಲ್ಲಿ ಇದು ಹೆಚ್ಚು ಹೆಚ್ಚು
2: ಕಾಣಿಸ್ಕೊಳ್ಳೋದು.
0: ಎಸ್ ಸರ್, ಅಯೋಟಿಕ್ ವಾಲ್ ಹೆಂಗೆ ಅದು ಬ್ಲಾಕ್ ಆಗುತ್ತಾ ಅಥವಾ ಏನಾಗುತ್ತೆ, ಯಾವ್ಯಾವ ಕಾರಣಗಳಿಗೆ ಈಗೆಲ್ಲ ಸಮಸ್ಯೆಗಳಾಗುತ್ತೆ, ಈ ಸಮಸ್ಯೆಗಳು ಕಂಡಾಗ ನಾವು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ವೈದ್ಯರನ್ನ ಭೇಟಿ ಮಾಡಲಿಲ್ಲ ಅಂದಾಗ ಏನೆಲ್ಲ ಉಲ್ಬಣ ಆಗ್ಬೋದು, ಎಲ್ಲ ಕುರಿತು ಮಾತನಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ಎಸ್ ಸರ್, ಕರೆ ಕಟ್ಟಾಗಿದೆ ಸರ್. ಎಸ್ ಸರ್, ಹಾಗೇನೆ ಈ ಎಲ್ಲ ಚಿಕಿತ್ಸೆಗಳನ್ನ ಪಡ್ಕೊಳ್ದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಸೊ ಚಿಕಿತ್ಸೆ ಪಡ್ಕೋಬೇಕು ಅಂದ್ರೆ ಈ ಅಯೋಟಿಕ್ ವಾಲ್ ಸಂಬಂಧಪಟ್ಟಂತೆ ಅಥವಾ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಇವಾಗ ಅಂತ.
2: ಸೊ ಈಗ ನಾವು ಹೇಳ್ದಂಗೆ ಅವರು ಈ ತರ ಅರ್ಲಿ ಲಕ್ಷಣಗಳು ಕಂಡಾಗ ಬಂದಾಗ ಈ ಅಯೋಟಿಕ್ ವಾಲ್ ಟೈಟನಿಂಗ್ ನಾವು ಮೂರ್ ಗ್ರೇಡ್ ಮಾಡ್ತೀವಿ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಸೊ ಮೈಲ್ಡ್ ಮಾಡ್ರೇಟ್ ಇದ್ದಾಗ ಅವ್ರು ಸ್ವಲ್ಪ ಸುಸ್ತಿರುತ್ತೆ, ಬಟ್ ಇನ್ನೂ ಫುಲ್ ಟೈಟ್ ಆಗಲಿಲ್ಲ. ಸೊ ಅವ್ರಿಗೆ ಚೂರು ಮೆಡಿಸಿನ್ಸ್ ಕೊಟ್ಟು ಆ ಒತ್ತಡ ಏನು ಬೀಳುತ್ತೆ ಹಾರ್ಟ್ ಮೇಲೆ ಟೈಟ್ ಆದರೆ, ಸೊ ಆ ಒತ್ತಡನ ಕಮ್ಮಿ ಮಾಡುವಂಥ ಒಂದು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಅವ್ರನ್ನ ಫಾಲೋ ಅಪ್ ಹೇಳ್ತೀವಿ, ಮತ್ತು ಆರು ತಿಂಗಳಿಗೆ ಒಂದ್ಸಲ ಎಕೋ ಮಾಡಿಸ್ತಾ ಇರಿ.
0: ಓಕೆ.
2: ಸೊ ಯಾವಾಗ ಟೈಟ್ ಆಗತ್ತೆ ಆವಾಗ ನಾವು ಅದನ್ನ ನಿಮ್ದು ಏನು ಮುಂದಿನ ಕ್ರಮ ಮುಂದಿನ ಸರ್ಜರಿನ ಏನು ಮಾಡ್ಬೇಕಂತ ಅದ ಹೇಳ್ತೀವಿ ಅಂತ. ಸೊ ಅದು ಫಸ್ಟ್ ಮೆಡಿಸಿನ್ಸ್ ಆಯ್ತು. ನೆಕ್ಸ್ಟ್ ಅದು ಯಾವಾಗ ಟೈಟ್ ಆಯ್ತು, ಯಾವಾಗ ಒಬ್ಬ

0: ಕಟ್ ಮಾಡಿ ಹೊಸ ವ್ಯಾಲ್ವ್ ನ ಅಳವಡಿಸ್ತಾರೆ. ಸೊ ಅವ್ರಿಗೆ ಅದನ್ನೇ ನಾವು ಅದನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಅದು ಹತ್ತು ವರ್ಷ ಬರುತ್ತೆ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಆ ಒಂದು ಆಪ್ಷನ್ ಕೊಡ್ತೀವಿ. ಯಾರು 70 ವರ್ಷದ ಮೇಲಿನವರು ಸ್ವಲ್ಪ ದುರ್ಬಲವಾಗಿದ್ದಾರೆ, ತಡ್ಕೊಳಕ್ ಕಷ್ಟ ಆಗ್ಬೋದು, ಸರ್ಜರಿನ ತಡ್ಕೊಳಕ್ ಆಗಲ್ಲ, ದೊಡ್ಡ ಮೇಜರ್ ಸರ್ಜರಿ ಅನಸ್ತೀಶಿಯಾ ಅವೆಲ್ಲ ಇರುತ್ತೆ, ಸೊ ಅದನ್ನ ತಡ್ಕೊಳಕ್ ಆಗಲ್ಲ ಅಂತವ್ರಿಗೆ ನಾವು ಈ ಟಾವಿ ಅಂತ ಒಂದು ಆಪ್ಷನ್ ಕೊಡ್ತೀವಿ.
1: ಎಸ್ ಸರ್, ಇದು ವಿಶೇಷವಾಗಿ ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂತಹ ಚಿಕಿತ್ಸೆ. ಎಸ್ ಸರ್, ಅದ್ರ ಬಗ್ಗೆ ಮಾತನಾಡ್ತೇನೆ, ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ನಮಸ್ತೆ
2: ಸರ್. ನಮಸ್ಕಾರ
1: ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
2: ಸರ್, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿ ಗ್ರಾಮದವರು.
1: ಚಿನ್ಸ್ವಾಮಿ ಅವರೇ, ಮಾತನಾಡಿ, ತಮ್ಮ ಜೊತೆ ಏನ್ ಪ್ರಶ್ನೆ ಇದ್ರೆ ಕೇಳಿ.
2: ನಮಸ್ಕಾರ ಡಾಕ್ಟರ್ ಸರ್ಗೆ.
3: ನಮಸ್ಕಾರ, ಚೆನ್ನಾಗಿದ್ರ ಚಿನ್ಸ್ವಾಮಿ ಅವರೇ? ಎಲ್ಲ ನಿಮ್ಮ ಆಶೀರ್ವಾದ ಹೇಳಿ.
2: ಅದೇ ಸರ್, ಹೃದಯ ಸಂಬಂಧಪಟ್ಟದ್ದು, ನಮ್ಮ ಮೈಸೂರಲ್ಲಿ ಒಂದು ಹೊಸದಾಗಿ ಸಾಮಾನ್ಯ ಜಯದೇವ ಹಾಸ್ಪಿಟಲ್ ಆಗಿದ್ದು ಒಳ್ಳೆ ಬೆಳವಣಿಗೆ ಸರ್ ನಮ್ಗೆ.
3: ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.
2: ಇದು ಸರ್, ಅಲ್ಲಿ ತಮ್ಮಲ್ಲಿ ಒಳ್ಳೆ ಹೃದಯದ ಸಂಬಂಧಿಸಿದ ಕಾರ್ಯಗಳಿಗೆ ಒಳ್ಳೆ ಇದು ಚಿಕಿತ್ಸೆ ಸಿಗುತ್ತೆ ಅಂತ ನಾನು ಬೇರೆ ಕಡೆಯಿಂದ ಪೇಷಂಟ್ ಕಡೆಯಿಂದ ಕೇಳಿದ್ದೀನಿ. ಮತ್ತೆ ಇದು ಸರ್, ಈಗ ಇಂದ ಆಗುವಾಗ ಇಷ್ಟೊಂದು ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ ಸರ್, ಇದು ಜನ ಇದು ನಮ್ಮ ಒಂದು ಜೀವನ ಶೈಲಿನೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸರ್, ಅಥವಾ ಯಾವ ತರ ಇದರಿಂದ ಇದಾಗುತ್ತೆ
3: ಅಂತೀರ? ನೀವು ಹೇಳ್ದಂಗೆ ಇವಾಗ ನಾವು ಅತಿ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಜೀವನ ಶೈಲಿ ರಿಲೇಟೆಡ್, ಇದಕ್ಕೆ ಸಂಬಂಧಿತವಾಗಿ ಬರ್ತಾ ಇರೋದು. ಅದಕ್ಕೆ ನಾವು ಶಿಸ್ತಿನಿಂದ ಇರಬೇಕು. ಲಾಸ್ಟ್ ಟೈಮೇ ಹೇಳಿದ್ದೆ ಬಸವಣ್ಣವ್ರು ಹೇಳ್ದಂಗೆ, ದೇಹವೇ ದೇಗುಲ. ನಾವು ದೇಹವನ್ನು ದೇಗುಲದ ಥರ ನಾವು ನೋಡಿಕೊಂಡ್ರೆ ದೇಹ ನಮಗೆ ಚೆನ್ನಾಗಿ ಅದು ನಮಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹೃದಯನೂ ಅಷ್ಟೇ.
1: ಅಲ್ಲ, ದೇವಾಲಯಕ್ಕೆ ಎಂಟ್ರಿ ಕೊಡೋಕೆ ಮುಂಚೆ ನಾವು ಹೇಗೆ ಭಕ್ತಿ ಭಾವದಿಂದ ಸ್ಲಿಪ್ಪರ್ ಕೆಳಗಡೆ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಲ್ಲ, ಸೊ ಹಂಗೆ ಬಾಯಿ ಏನಾದರೂ ಅದರ ದ್ವಾರ ಅಂತ ಅಂದ್ಕೊಂಡ್ರೆ ಬಾಯಿ ಮೂಲಕ ಹೋಗುವಂಥ ಆಹಾರನೂ ಮುಖ್ಯ ಆಗುತ್ತೆ ಸರ್. ಹೇಗೆ
3: 100% ಅದಕ್ಕೆ ಏನು ಇದೇ ಇಲ್ಲ. ಇವಾಗ ಮೊನ್ನೆ ಎಲ್ಲ ನೋಡಿದ್ವಿ, ರೇಡಿಯೋದಲ್ಲಿ ನೋಡಿದ್ವಿ, ಟಿವಿಲಿ ನೋಡಿದ್ವಿ, ಎಲ್ಲ ಕಡೆ ಗೌರ್ಮೆಂಟ್ ಅವ್ರು ಹೋಗಿ ನೋಡ್ತಾ ಇದ್ದಾರೆ ಏನೇನು ಆಹಾರಕ್ಕೆ ಹಾಕ್ತಾರೆ ಅಂತ. ಅದು ನೋಡಿದ್ರೆ ಇಟ್ಸ್ ರಿಯಲಿ ಇಟ್ಸ್ ನಾಟ್, ನಾವೇನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದು ದೇಹಕ್ಕೆ ಮೂಲ, ಅದು ಅದರಲ್ಲೇ ಅದು ಕುಲುಷಿತವಾಗಿ ನಾವು ಅದನ್ನ ವಿಷಭರಿತ ಆಹಾರ ತಗೊಂಡ್ರೆ ದೇಹ ಎಲ್ಲಿಗೆ ಹೋಗುತ್ತೆ? ಗಾಳಿನೂ ಪೊಲ್ಯೂಷನ್ ಆಗಿದೆ ಇವಾಗ, ವಾಯುಮಾಲಿನ್ಯ, ನೀರು ಪೊಲ್ಯೂಟೆಡ್, ನಾವು ನಿಂತಿರೋ ಭೂಮಿ ಪೊಲ್ಯೂಟೆಡ್ ಇವಾಗ.
0: ಮತ್ತೆ ಈಗಿನ ಅದೇ ಈಗಿನ ನಾವು ಏನ್ ನೋಡ್ಬೋದು, ಚಿಕ್ಕ ಮಕ್ಕಳಲ್ಲೇ ಒಬೆಸಿಟಿ ಅಂತ ಕರಿತೀವಿ, ಎಲ್ಲ ಎಕ್ಸಸೈಸ್ ಕಡಿಮೆ ಮಾಡ್ತಾರೆ, ಕೆಲವು ಮಾಡೋರು ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ಅರಿವು ಇದೆ, ತುಂಬಾ ಜಿಮ್ಸ್ ಓಪನ್ ಆಗಿದೆ ಅದಂತಲ್ಲ, ಬಟ್ ನಾವೇ ನೋಡ್ತಿರ್ತೀವಲ್ಲ, ನಾವು ಪೇಷಂಟ್ಸ್ ನೋಡ್ತಿರುವಾಗ ಅವ್ರ ಆಹಾರದ ಒಂದು ಇದು ಹಾಗೂ ಒಂದು ನಮ್ಮ ಎಕ್ಸಸೈಸ್ ಅಂತ ಒಂದು ದಿನನಿತ್ಯ ಚಟುವಟಿಕೆ ಅದಿಟ್ಕೊಳ್ಳದೆ ಅವ್ರ ಸೊಂಟ ಗಾತ್ರ ದೊಡ್ಡದು, ಅದು ಮೇನ್ ರಿಸ್ಕ್ ಫ್ಯಾಕ್ಟರ್ ಈ ಹಾರ್ಟ್ ತೊಂದರೆ ಎಲ್ಲ ಆಗ್ಲಿಕ್ಕೆ.
1: ಅಂದ್ರೆ ಎಕ್ಸಸೈಸು ಮತ್ತೆ ಆಹಾರ ಪದ್ಧತಿ ಎರಡು ಈ ಸುಮ್ಮನೆ ಒಂದು ಸುಮ್ಮನೆ ವೆಹಿಕಲ್ಗೆ ಹೋಲಿಸೋದಾದ್ರೆ, ಒಂದು ವೆಹಿಕಲ್ಗೆ ನಾವು ಎಷ್ಟು ಪೆಟ್ರೋಲ್ ಹಾಕೋ ಜಾಗಕ್ಕೆ ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕಿದ್ರೆ ಹಾಳಾಗ್ಬಿಡುತ್ತದೆ ಗಾಡಿ. ಸೊ ಹಾಗಾಗಿ ಆ ದೇಹಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಆಹಾರವಾಗಿ. ಹಾಗೆಯೇ ಎಕ್ಸಸೈಸ್ ಅಂತ ಬಂದಾಗ ಅದನ್ನ ಸರ್ವಿಸ್ ಮಾಡ್ಕೊಳ್ಳೋದು, ಈಗ ಆಯಿಲ್ ಚೇಂಜು ಇವೆಲ್ಲ ಮಾಡ್ತೀವಲ್ಲ, ಬಹುಶಃ ಅದನ್ನ ಕರೆಕ್ಟಾಗಿ ನಮ್ಮ ಗಾಡಿ ಓಡಬೇಕು ಅಂದರೆ ಹೆಂಗೆ ಆಯಿಲ್ ಸರ್ವಿಸಸ್ಗಳು ಮಾಡ್ಕೊತೀವಿ, ಹಾಗೆಯೇ ದೇಹಕ್ಕೂ ಕೂಡ ಈ ಎಕ್ಸಸೈಸ್ ಅನ್ನೋದು ಒಂದು ಸರ್ವಿಸ್. ಹೇಗೆ ಸರ್?
0: ಹೌದು, ಎಕ್ಸಸೈಸ್, ನಿದ್ದೆ, ಆಹಾರ ಇದೆ 70%. ಕರೆಕ್ಟ್ ಆಗಿದ್ರೆ 70% ಆಯ್ತು. ಇನ್ ಯಾರಿಗೆ ಆದ್ರೂ ಬಿಪಿ ಶುಗರ್ ಎಲ್ಲ ಬರ್ಬೋದು, ಅದನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳಿದ್ದಾರೆ, ಡಾಕ್ಟರ್ ಎಲ್ಲ ನೋಡ್ಕೊಳ್ತಾರೆ, ಬಟ್ ಇದು ನಮ್ಮಲ್ಲೇ ಇದೆ. ನಾವು ಆಹಾರ, ನಿದ್ದೆ ಹಾಗೂ ಎಕ್ಸಸೈಸ್ ಇದು ನಾವೇ ನಮ್ಮ ಕೈಲಿದೆ ಅದು. ಸೊ ನಾವ್ ಹೇಗೆ ಅದನ್ನ ನಡೆಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ದೇಹ ಚೆನ್ನಾಗಿರುತ್ತೆ.
3: ಇನ್ನೊಂದು ಸ್ಮೋಕಿಂಗು ಆಲ್ಕೋಹಾಲ್, ಅದು ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಸ್ಟಾಪ್ ಮಾಡಲೇಬೇಕು.
1: ಚಿನ್ನಸ್ವಾಮಿ ಸರ್, ಆಗ್ಬೋದಾ ಈ ಜೀವನ ಶೈಲಿ ನೀವು ಹೇಳಿದಂಗೆ
2: ದೈನಂದಿನ ಚಟುವಟಿಕೆಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡ್ರೆ ಈ ಮುಂದೆ ಬರ ಇದನ್ನ ನಾವು ತಡೆಗಟ್ಟಬಹುದು ಅಂತ ಸರ್ ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಮಾಧ್ಯಮಗಳ ಮೂಲಕೋ ಅಥವಾ ನೀವು ತರಬೇತಿ ಮೂಲಕೋ ಗ್ರಾಮಗಳಲ್ಲಿ ಅಥವಾ ಮಿಕ್ಕಿದ ಕಡೆ ಒಂದು ಅವ್ರಿಗೆ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ಒಂದು ಇದು ಮಾಡಿದ್ರೆ ಮೆಡಿಕಲ್ ಮುಖಾಂತರ ಒಳ್ಳೇದಾಗುತ್ತೆ ಸರ್. ಇದು ಮಾಡಿ

0: ಎಸ್ ಸರ್, ಅಂದ್ರೆ ಜಾಗೃತಿ ಮೂಡಿಸ್ಬೇಕು ಮತ್ತೆ ತರಬೇತಿಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಖಂಡಿತ ಅದು ಮಾಡ್ತಾರೆ ಅಂತ ನಾನು. ಎಸ್ ಸರ್, ಒಂದು ಜಾಗೃತಿ ವಿಚಾರ ಬಂದಂಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೂ ತುಂಬಾ ಬರ್ತಿದೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲವೂ ರೈಟ್ಸ್ ಅಂತ ಅನ್ಕೊಳಕಾಗಲ್ಲ. ಹಾಗಾಗಿ ಸರಿಯಾದ ಮಾಧ್ಯಮದ ಮೂಲಕ ಹೋದ್ರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಾಹಿತಿ ಸರಿ ಇರುತ್ತೆ, ಅಥೆಂಟಿಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಇಂಥ ರೇಡಿಯೋ ಮೂಲಕ ಹೋಗುವಂಥದ್ದು ಅಥವಾ ಪತ್ರಿಕಾ ಮಾಧ್ಯಮ ಮೂಲಕ ಹೋಗುವಂಥದ್ದು ಬಹಳ ಸ್ವಲ್ಪ ಅಕ್ಯುರೇಟ್ ಆಗಿರುವಂತಹ ವಿಚಾರ ಇರುತ್ತೆ. ಹಾಗಾಗಿ ಬಹುಶಃ ಜನರು ಅದನ್ನ ಅನುಸರಿಸಬೇಕು ಅಂತ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋ ವಿಚಾರಕ್ಕಿಂತ ಅಥೆಂಟಿಕ್ ಆಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಅಥವಾ ತಜ್ಞ ವೈದ್ಯರ ಮೂಲಕ ಕೇಳಿಕೊಂಡು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಎಸ್ ಸರ್, ಶ್ರೀನಿಧಿ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ ಒಂದು ಆಪ್ಷನ್ಸ್, ಸೆಕೆಂಡು ಟಾವಿ ಅಂತ ಒಂದೇನೋ ಹೇಳಿದ್ರಿ.
1: 20 ವರ್ಷದ ಮೇಲಿನವ್ರಿಗೆ ಸ್ವಲ್ಪ ದುರ್ಬಲವಾಗಿದ್ದಾರೆ, ಅವ್ರಿಗೆ ಸರ್ಜರಿ ತಡ್ಕೊಳಕ್ಕೆ ಕಷ್ಟ ಅಂತ ನಮ್ಗೆ ಅನ್ಸಿದ್ರೆ, ನಾವೊಂದು ಟೀಮ್ ಜೊತೆ ಡಿಸ್ಕಸ್ ಮಾಡಿ, ಸರ್ಜನ್ ಜೊತೆ ಡಿಸ್ಕಸ್ ಮಾಡಿ, ಅನಸ್ಥೆಸಿಯಾ ಕಾರ್ಡಿಯಕ್ ಅನಸ್ಥೆಸಿಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇವ್ರು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸರ್ಜರಿ ಆಗುತ್ತೆ ಬಟ್ ಸರ್ಜರಿಯಿಂದ ಹೊರಗೆ ಬರಕ್ಕ ಕಷ್ಟ ಆಗಬಹುದು ಅಂತ ಅನ್ಸಿದಾಗ ನಾವು ಅವ್ರಿಗೆ ಈ ಟಾವಿ ಆಪ್ಷನ್ ಕೊಡ್ತೀವಿ.
0: ಸೊ
1: ಇನ್ನೊಂದು ಸರ್ ಹೇಳಿದಾಗ ಚಿಕ್ಕ ಮಕ್ಕಳೆಲ್ಲ ಈ ವಾಲ್ ಟೈಟ್ ಆಗಿರ್ಬೋದು, ಅದು ಕಂಜನಿಟಲ್ ಅಂತ, ಅಂತವ್ರಿಗೆ ಆ ಟೈಮಲ್ಲಿ ಇನ್ನು ಬೆಳವಣಿಗೆ ಆಗ್ಬೇಕು ಮಗು, ಅವಾಗ ನಾವು ಬಲೂನ್ ವಾಲ್ವಲ್ ಪ್ಲಾಸ್ಟಿ ಅಂತ ಮಾಡ್ತೀವಿ. ಅಲ್ಲೇ ಹೋಗಿ ಸೇಮ್ ಟಾವಿ ಪ್ರೊಸೀಜರ್ ತರ ಒಂದು 25% ಅಷ್ಟು ಮಾಡಿದ ಹಾಗೆ ಒಂದು ಚಿಕ್ಕ ಬಲೂನ್ ತಗೊಂಡು ಹೋಗಿ ಆ ವ್ಯಾಲ್ವ್ ನ ಸ್ವಲ್ಪ ಓಪನ್ ಮಾಡಿ ಕೊಡೋದು, ಮಗು ಚೆನ್ನಾಗಿ ಬೆಳವಣಿಗೆ ಆಗಿ ಮುಂದೆ ಅವ್ರು ದೊಡ್ಡವರಾದಾಗ ಸರ್ಜರಿನೋ ಅಥವಾ ಈ ಟಾವಿನ ಮಾಡಬಹುದು ತರ ಅವ್ರಿಗೆ ಆ ಟೈಮಲ್ಲಿ ಬರೀ ಬಲೂನ್ ಮಾಡಿ ಕೊಡ್ತೀವಿ, ಅದನ್ನ ಬಲೂನ್ ವ್ಯಾಲ್ವಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇಷ್ಟು ಆಪ್ಷನ್ಸ್ ಇರುತ್ತೆ.
0: ಎಸ್ ಸರ್, ಎಸ್ ಸರ್. ಅಂದ್ರೆ ಈ ಟಾವಿಗ್ ಮುಂಚೆ ಬೇರೆ ಯಾವ ರೀತಿ ಚಿಕಿತ್ಸೆ ಇತ್ತು ಸರ್? ಇದು ಆಲ್ಟರ್, ಇದು ಹೊಸದಾಗಿ ಬಂದಿರುತ್ತೆ, ಇದಕ್ಕೆ ಮುಂಚೆ ಏನಾದ್ರು ಬೇರೆ ಇತ್ತ?
1: ಮೊದಲು ಅದೇ ಓಪನ್ ಸರ್ಜರಿನೇ ಇದ್ದಿದ್ದು. ಕೆಲವರಿಗೆ ಈಗ ಇದಕ್ಕೆ ಹೇಳಿದ್ರು, ನಾವು ಜನರಲ್ ಕಾರ್ಡಿಯಕ್ ಟಾಪಿಕ್ ತರ ಹೇಳಿದ್ವಿ ನಾವು ಇವಾಗ ಮೊದಲು ಈ ನಮ್ಮ ಚಿನ್ನಸ್ವಾಮಿ ಅವ್ರು ಕೇಳಿದ ಪ್ರಶ್ನೆಗೆ. ಬಟ್ ಇದು ಅವ್ರು ಹೇಳಿದ್ರು ತಡೆಗಟ್ಟಬಹುದಾ ಅಂತ. ಇದು ವಯಸ್ಸು ಒಂದು ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ. ಏಜ್ ಆಗ್ತಾ ಆಗ್ತಾ ಆಗ್ತಾ ವ್ಯಾಲ್ ಟೈಟ್ ಆಗೇ ಆಗತ್ತೆ ಎಲ್ಲರಲ್ಲೂ. ಸೊ 75 ಯೂಶಲಿ ಮೊದಲೆಲ್ಲ 75 ಇಯರ್ಸ್ ಆದ್ಮೇಲೆ ಟೈಟ್ ಆಗ್ತಾ ಇತ್ತು, ಬಟ್ ಈಗ ಅವ್ರ ಜೊತೆ ಸ್ಮೋಕಿಂಗ್ ಮಾಡಿದ್ರೆ 10 ವರ್ಷ ಮುಂಚೆನೆ ಟೈಟ್ ಆಗ್ಬೋದು. ಸೊ ಒಂದು ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ ನಮ್ಮ ಸ್ಟ್ರೆಸ್ ಜೀವನ ಶೈಲಿಯಿಂದ, ಸ್ವಲ್ಪ ಒಂದು 5-6 ವರ್ಷ ಮುಂಚೆನೆ ಆ ವ್ಯಾಲ್ ಮೇಲೆಲ್ಲ ಕ್ಯಾಲ್ಸಿಯಂ ಕೂತ್ಕೊಂಡು ಟೈಟ್ ಆಗ್ತಿರ್ಬೋದು. ಸೊ ಮೊದಲು ಬರೀ ಓಪನ್ ಸರ್ಜರಿನೇ ಇದಕ್ಕೆ ಆಪ್ಷನ್ ಇದ್ದಿದ್ದು. ಕೆಲವರಿಗೆ ಓಪನ್ ಸರ್ಜರಿ ಮಾಡಿಸ್ಕೊಳಕ್ ಆಗದೆ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಇರೋಷ್ಟು ದಿನ ಇರಲಿ ಅಂತ ನಾವು ಕೆಲವರು ಸರ್ಜರಿ ಮಾಡಿದ್ರೆ ಇವತ್ತು ಅವಾಗ 1-2 ವರ್ಷ ಅವ್ರು ಇರೋರು, ಆಮೇಲೆ ಅವ್ರಿಗೆ ಇರಕ್ ಆಗ್ತಾ ಇರ್ಲಿಲ್ಲ. ಸೊ ಈಗ ಇದು ಬಂದಿರೋದ್ರಿಂದ ಇನ್ನೊಂದು ಆ ಒಂದು ಮನುಷ್ಯ 80 ವರ್ಷ ಮನುಷ್ಯನಿಗೆ ಇದು ಮಾಡಿದಾಗ ಇನ್ನೊಂದು 2 ವರ್ಷ ಲೈಫ್ ಚೆನ್ನಾಗಿ ಆರಾಮಾಗಿರ್ಲಿ ಅಂತ, ಅವ್ರು ಡಿಪೆಂಡೆಂಟ್ ಆಗದೆ ಇರಲಿ ಅಂತ ಇದು ಈ ಆಪ್ಷನ್ ಬಂದಿದೆ.
0: ಎಸ್ ಸರ್, ಎಸ್ ಸರ್. ಟಾವಿ ಕುರಿತು ಸರ್ ನಾನು ಕೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿ?
2: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದೀನಿ.
0: ಓಕೆ ನಾಗರಾಜ್ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
2: ನನಗೆ 89 ವರ್ಷ, ನನಗೆ 70 ವಯಸ್ಸಲ್ಲಿ ಅಯೋಧ್ಯ ಡಿಪ್ರೆಸ್ ಮಾಡಿಸ್ಕೊಂಡೆ.
0: ಓಕೆ,
2: ಈಗ ನಾನು ನನಗೆ ಪ್ರಾಬ್ಲಮ್ ಇಲ್ಲ, ಪ್ರತಿ ವರ್ಷಕ್ಕೂ ನಾನು ಇಕೋ ಮಾಡಿಸ್ತಾ ಇದ್ದೀನಿ, ಇಕೋ ಕರೆಕ್ಟ್ ಆಗಿದೆ. ಏನ್ ಮಾಡ್ಬೇಕು ಮುಂದೆ? ಏನಾದ್ರು ಸಿಂಪ್ಟಮ್ ಸಿಂಪ್ಟಮ್ ಬರುತ್ತಾ? ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತಾ ಗೊತ್ತಾಗಿಲ್ಲ, 17 ವರ್ಷ ಆಯ್ತು
0: ಮಾಡ್ತೀನಿ.
3: ನಮಸ್ಕಾರ. ನಿಮ್ಮ 89 ವರ್ಷ, ನಿಮ್ಮ ಜೊತೆ ಮಾತಾಡೋದೇ ನಮ್ಮ ಪುಣ್ಯ ಅನಿಸ್ತಾ ಇದೆ. ಅಷ್ಟು ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ದೀರಾ. ಈ ಕಾಲದಲ್ಲಿ ಈ ಪೀಳಿಗೆನವರು 10 ವರ್ಷ ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ನಿಮ್ಮದು ಆಪರೇಷನ್ ಆಗಿ ನೀವು ತುಂಬ
0: 17 ಇಯರ್ಸ್
3: ಆಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಲ್ಲ, ನೀವು ಬೇರೆಯವ್ರಿಗೆ ಹೇಳಬೇಕು ಯಾವ ಥರ ಮೇಂಟೈನ್ ಮಾಡಿ. ನಿಮ್ಮ ಜೀವನ ಶೈಲಿನೇ ಉದಾಹರಣೆ ಆಗುತ್ತೆ ಬೇರೆಯವ್ರಿಗೆ. ವರ್ಷಕ್ಕೊಂದ್ಸತಿ ಎಕೋ ಮಾಡ್ತಾ ಇರಿ, ವರ್ಷಕ್ಕೊಂದ್ಸತಿ ಎಕೋ
2: ಮಾಡ್ತಿಲ್ಲ. ಹಲೋ,
3: ಹಲೋ ಹೇಳಿ.
2: ಯೋಗ ಅದು ಇದೇನು ಮಾಡ್ತಿರೋದಲ್ಲ, ಬರೀ ಇದಾದ 4 ಕಿಲೋಮೀಟರ್ ಕಾಲ ವಾಕಿಂಗ್ ಮಾಡ್ತೀನಿ. ಬೀತಿ ಎಷ್ಟೇ ಬೀತ್ ಮಾಡ್ತೀನಿ ಅಷ್ಟೇ, ಇನ್ನೇ ಮಾಡೋದಿಲ್ಲ. ಡಯಟ್ ಎಲ್ಲ ಮಾಮೂಲಿ ಡಯಟ್, ಡಯಟ್ ಅದು ಸಿಂಪಲ್ ಡಯಟ್. ಸೊ ಮನುಷ್ಯ ಆರೋಗ್ಯ ಪರವಾಗಿಲ್ಲ, ಯಾವ ಯೋಚನೆ ಇಲ್ಲ, ಆರಾಮಾಗಿದ್ದೀನಿ. ಹೇಳ್ದಂಗೆ
3: ನೀವೇ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಉದಾಹರಣೆ. ಯಾವ ತರ ನೀವು ಒಂದು ವ್ಯಾಲ್ ನ ಆಪರೇಷನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಹೆಂಗೆ ದೇಹನ ಮೇಂಟೈನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿದೀರಾ. ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರ ಹಂಗೆ ಮಾಡಿ ಪೀರಿಯಾಡಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸಿ ಅಷ್ಟೇ, ಇನ್ನೇನು ಬೇಡ.
0: ಸರ್ ನಾಗರಾಜ್ ಸರ್, ಒಂದು ವೈದ್ಯರು ಹೇಳಿದ್ದನ್ನ ತಾವು ಅನುಸರಿಸ್ತಾ ಇರೋದು ಒಂದು ಭಾಗ, ಹಾಗೇನೆ ನಿಮ್ಮ ಜೀವನ ಶೈಲಿ ಮೇಲೆ ನೀವು ನಿಯಂತ್ರಣ ಇಟ್ಕೊಂಡು ನಡೆಸ್ತಾ ಇದ್ದಾರಲ್ಲ ಅದು ಬಹಳ ಇನ್ನೊಂದು ಮುಖ್ಯವಾದದ್ದು. ಜೊತೆಗೆ ಈ 89 ವಯಸ್ಸು ಅಂದ್ರೆ ಧ್ವನಿ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ, ಅಸ್ಪಷ್ಟತೆ ಇರುತ್ತೆ ಧ್ವನಿಯಲ್ಲಿ. ತಾವು ಇನ್ನೂ ಸ್ಪಷ್ಟವಾಗಿ ಧ್ವನಿ ಇದೆ, ದೇಹವನ್ನು ಕೂಡ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಿ. ಸೊ ಎಸ್ ಸರ್, ಬಹುಶಃ ನೀವು ಸರ್ ಹೇಳ್ದಂಗೆ ನೀವು ಕೂಡ ನಮಗೆ ಮಾದರಿ ಬೇರೆಯವ್ರಿಗಿಂತ.
1: ಬೇರೆಯವ್ರಿಗೆ ಒಂದು ಒಳ್ಳೆದ ಪಾಯಿಂಟ್ ಹೇಳಿದಾರೆ ಅಂದ್ರೆ ಅವರು
0: ಸರ್ ಸರ್
1: ಏನು ಸ್ಟ್ರೆಸ್ ಇಲ್ಲ ಅಂದ್ರಲ್ಲ ಅದು ಅದು ಇಂಪಾರ್ಟೆಂಟ್. ಆ ಸ್ಟ್ರೆಸ್ ಇಲ್ಲಿರೋದಕ್ಕೆ ಆರಾಮಾಗಿದ್ದಾರೆ. ಇನ್ನು ಅದು ಈಗಿನ ಇದರಲ್ಲಿ ಎಲ್ಲರಿಗೂ ಒತ್ತಡ, ಎಲ್ಲ ಯಾವ್ದೇ ಕೆಲಸದಲ್ಲಾದ್ರೂ ಒತ್ತಡ, ಮನೆಯಲ್ಲಿ ಒತ್ತಡ ಇರುತ್ತೆ. ಇವ್ರು ಯಾವ್ದೇ ಸ್ಟ್ರೆಸ್ ಇಲ್ಲ ನನ್ಗೆ ಅಂತ ಒಂದ್ ಪಾಯಿಂಟ್ ಅವರೇ ಹೇಳಿದ್ರು. ಸೊ ಅದನ್ನು ಒಂದು ಉದಾಹರಣೆ ತರ, ಒಂದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅಂತ.
0: ಶ್ರೀನಿಧಿ ಸರ್, ಸರಿ ನಾಗರಾಜ್ ಸರ್,
2: ಬೆಳಗ್ಗೆ ಒಂದು ರಾತ್ರಿ ಒಂದು, ಆಮೇಲೆ ಒಂದು ಎಕೋ ಸ್ಕ್ರೀನ್ ಎವಿ 75 ತಗೊಳ್ತಾ ಇದೆ.
3: ಸಾಕು ಅಷ್ಟೇ, ಸಾಕು
2: ಸಾಕು ಅಷ್ಟೇ,
3: ಸಾಕು ಸಾಕು.
2: ಸಿಂಪ್ಟಮ್ ಏನೋ ಬರುತ್ತೆ ಸರ್,
0: ಸಿಂಪ್ಟಮ್ಗಳ
2: ಮಾಡ್ಬೇಕು ಅಕಸ್ಮಾತ್ ಬಂದ್ರೆ ನಮ್ಮ ಅಪ್ಪಲ ಹಾಸ್ಪಿಟಲ್ ನೀ ಹತ್ರ ಇದೆ ತಕ್ಷಣ ಹೋಗಿ ಏನ್ ಮಾಡ್ಬೇಕು
0: ಅಂದ್ರೆ ಏನೇನು ಲಕ್ಷಣ?
1: ನಡೆದಾಗ ಸುಸ್ತಾದ್ರೆ, ನಿಮ್ಗೆ ಅದು ಹೇಳಿದೀವಲ್ಲ, ಸುಸ್ತಾದ್ರೆ ಅಥವಾ ತಲೆ ತಿರುಗಿ ಏನಾದ್ರು ಬಂದ್ರೆ ಆವಾಗ ಹೋಗಿ ಹೇಗೋ ಹೆಕ್ಕೋ ಚೆಕ್ ಮಾಡ್ತಾ ಇದ್ದೀರಾ ವರ್ಷಕ್ಕೊಮ್ಮೆ? ಆವಾಗ ಈಗ ಇತ್ತೀಚೆಗೆ ಒಂದು 3 ತಿಂಗಳು ಆಗಿತ್ತು ಮಾಡಿ, ಬಟ್ ಈಗ ಮತ್ತೆ ಆ ಸಿಂಪ್ಟಮ್ಸ್ ಬಂದ್ರೆ ಒಂದು ವರ್ಷವರೆಗೂ ವೇಟ್ ಮಾಡೋದು ಬೇಡ, ಆಗ್ಲೇ ಹೋಗಿ ಇನ್ನೊಮ್ಮೆ ಒಂದ್ಸಲ ಎಕೋ ಮಾಡಿಸ್ಕೊಳ್ಳಿ ಅಷ್ಟೇ.
2: ಸಿಂಪ್ಟಮ್ ಬಂದಾಗ,
1: ಸಿಂಪ್ಟಮ್ ಬಂದಾಗ
2: ವರ್ಷಕ್ಕೆಲ್ಲ ಮಾಡಿಸ್ತಾ ಇದೀಯ
0: ರೀಪ್ಲೇಸ್ಮೆಂಟ್?
1: ಇಲ್ಲ ಇನ್ನ ನೆಕ್ಸ್ಟ್ ನೀವು ಏನ್ ವ್ಯಾಲ್ವ್ ಹಾಕಿದಾರೆ ನಿಮ್ಗೆ ನೆನಪಿದ್ಯಾ? ಅದು ಮೆಟಲ್ ವ್ಯಾಲ್ವ್ ಹಾಕಿದಾರೆ, ಮೆಟಲ್ ಹಾಕಿದಾರೆ ಬಯೋಪ್ರೊಸೆಟಿಕ್ ವ್ಯಾಲ್ವ್, ಏನ್
2: ಪ್ಲಾಸ್ಟಿಕ್ ವಾಲ್ವ್.
1: ಹಾ ಅದೇ. ಸೊ ನಿಮಗೆ ಈ ತರ ತೊಂದರೆ ಬಂದ್ರೆ, ನಮಗೆ ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಬಂದ್ರೆ ನಾವು ನಿಮ್ಗೆ ಮತ್ತೆ ಓಪನ್ ಸರ್ಜರಿ ಮಾಡೋದ ಅವಶ್ಯಕತೆ ಇಲ್ಲ, ಈ ತರ ಟೈವಿ ತರ ಮಾಡಬಹುದು ತೊಂದರೆ ಬಂದ್ರೆ.
3: ಟಿಶ್ಯೂ ವ್ಯಾಲ್ ಟಾವಿಗೆ ಮಾಡಬಹುದು, ಬಟ್ ದೇವ್ರ ದಯೆಯಿಂದ ಬರಬಾರ್ದು ಅಂತ ನಾವು ಪ್ರಾರ್ಥಿಸುತ್ತೇವೆ.
0: ನಾಗರಾಜ್ ಸರ್ ಥ್ಯಾಂಕ್ ಯು, ನಿಮ್ಗೆ ಆ ಸ್ಥಿತಿ ಬರದಂಗಿರ್ಲಿ, ಹೀಗೆ ಸಂತೋಷವಾಗಿರಿ, ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ನೀವು. ಸೊ ನಿಮಗೆ ಖಂಡಿತವಾಗ್ಲೂ ರೀಪ್ಲೇಸ್ಮೆಂಟ್ ಅಥವಾ ಈ ತಾವಿ ಸ್ಥಿತಿ ಚಿಕಿತ್ಸೆ ತಗೊಳ್ಳೋ ಸ್ಥಿತಿ ಬರೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ.
3: ಯುವ ಪೀಳಿಗೆಗೆ ಉದಾಹರಣೆ ಆಗಿರ್ಬೇಕು, ಮಾದರಿ ಆಗಿರ್ಬೇಕು, ಅದು ನಮ್ಮ ಪ್ರಾರ್ಥನೆ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ. ಎಸ್ ಸರ್, ಬಹುಶಃ ಈ ತರದ್ದು ಚಿಕಿತ್ಸೆ ಫಲಕಾರಿ ಆದಾಗ, ಈ ತರದ ನಿಮ್ಮ ಕ್ಲೈಂಟ್ಸ್ಗಳು ಚೆನ್ನಾಗಿ ಸಂತೋಷವಾಗಿದ್ದಾಗ ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮ್ಗೆ?
3: ಹೌದು, ಬಹಳ ಸಂತೋಷ ಆಗುತ್ತೆ.
0: ಎಸ್ ಸರ್, ಎಸ್ ಸರ್, ಇವರೆಲ್ಲ ಮಾದರಿ ಆಗ್ತಾರೆ ಬೇರೆಯವರಿಗೆ. ನಮ್ಮ ಎಸ್ಪೆಷಲಿ ನೀವು ಹೇಳಂಗೆ ನಮ್ಮ ಈ ತಲೆಮಾರಿನ ಜನರಿಗೆ ಅವರೆಲ್ಲ ಮಾದರಿ ಆಗ್ತಾರೆ. ಇವತ್ತಿಗೆ 30 ವರ್ಷಕ್ಕೆ 40 ವರ್ಷಕ್ಕೇನೆ ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದೀವಿ. ಬಹುಶಃ ನೀವು ಹೇಳಿದಂಗೆ ನಮ್ಮ ಜೀವನ ಶೈಲಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಜೀವನ ಶೈಲಿಯ ಜೊತೆ ಇಡೀ ಪೊಲ್ಯೂಷನ್, ಈ ಪ್ರಕೃತಿಯ ಪೊಲ್ಯೂಷನ್ ಆಗ್ಬಿಡ್ತಾ ಇದೆಯೇನೋ ಅಂತ ಭಯ ಕೂಡ ಆಗ್ತಾ ಇದೆ. ತಿನ್ನೋ ಆಹಾರ ಕೂಡ ಪೊಲ್ಯೂಷನ್ ಆಗುತ್ತೆ ಅಂತ. ಎಸ್ ಸರ್, ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಾಗ ಸೊ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳು ಕೂಡ ನಮ್ಮ ಹತ್ರ ಇದೆ. ಸೊ ಆ ಚಿಕಿತ್ಸೆಯಲ್ಲಿ ಒಂದು ಟಾವಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಈ ಟಾವಿಯ ಏನು ಕಾರ್ಯವಿಧಾನ, ಏನು ಇದು ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಇದ್ರ ಮಹತ್ವದ ಕುರಿತು ತಾವು?
3: ಟಾವಿ ಏನಂದ್ರೆ ಹೇಳಿದ್ರೆ ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್, ಕಾಲಿನ ಮುಖಾಂತರ ಹೋಗ್ಬಿಟ್ಟು ಅದನ್ನ ಬಯೋಟಿಕ್ಗಳು ರೀಪ್ಲೇಸ್ ಮಾಡ್ತೀವಿ. ಈ ಒಂದು ಪ್ರೊಸೀಜರ್ನ ಫಸ್ಟ್ ಡಾಕ್ಟರ್ ಅಲೆನ್ ಕ್ರಿಬಿಯರ್ ಅಂತ ಫ್ರಾನ್ಸ್ ಅವರು, ಅವರು ಕನ್ಸೆಪ್ಚುಲೈಸ್ ಮಾಡಿ ಅವ್ರ ಟೀಮ್ ಡೆವಲಪ್ ಮಾಡ್ತು. ಏನಕ್ಕೆ ಅಂತಂದ್ರೆ ಯುರೋಪ್ನಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಏಜ್ ಆಗಿರೋರು ಇರ್ತಾರೆ. ಒಂದು ಅಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗೆ ಅಂದ್ರೆ ಪೀಪಲ್ ಆರ್ ಇಂಡಿಪೆಂಡೆಂಟ್, ದೇ ಗೋ ಟು ಇದು ಬೈ ಗ್ರಾಸರೀಸ್ ದೆಮ್ಸೆಲ್ಸ್, ಮನೆಗೆ ಬರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಸೋಷಿಯಲ್ ಸಪೋರ್ಟ್ ಅಷ್ಟಿರಲ್ಲ. ಸೊ ಅದು ವಯಸ್ಕರಲ್ಲಿ ಏನಾಗ್ತಾ ಇತ್ತು, ತುಂಬಾ ಬೆಡ್ ಇಡನ್ ಆಗ್ಬಿಟ್ರೆ ಅವ್ರಿಗೆ ಹೆಂಗೆ ಆಪರೇಷನ್ ಮಾಡೋದು, ಆಪರೇಷನ್ ಮಾಡಿ ಸಕ್ಸಸ್ ಆಗಲ್ಲ, ಹೈ ರಿಸ್ಕ್ ಆಪರೇಷನ್ ಆಗುತ್ತೆ. ಅವಾಗ ಅವ್ರೇನು ಅನ್ಕೊಂಡ್ರು, ಕಾಲಿನಿಂದನೇ ಹೋಗ್ಬಿಟ್ಟು ನಾವು ಆ ವ್ಯಾಲ್ನ ಒಂದು ಅಲ್ಲಿ ಏನು ಹಳೆ ವ್ಯಾಲ್ ಇರುತ್ತೆ ಅದನ್ನ ಅದ್ರ ಬದಲು ಬೇರೆ ವ್ಯಾಲ್ನ ಅದ್ರ ಪಕ್ಕದಲ್ಲಿ ಕೂರಿಸಿದ್ರೆ ಎಷ್ಟು ಉಪಯೋಗ ಆಗ್ಬೋದಲ್ವಾ ಅಂತ ಕಾನ್ಸೆಪ್ಚುಲೈಸ್ ಮಾಡಿ ಡೆವಲಪ್ ಮಾಡಿದ್ರು. ಅದು ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಯಿತು, ಸ್ಕಿಲ್ಸ್ ಇಂಪ್ರೂವ್ ಆಯಿತು. ಇವಾಗ ಹೆಂಗೆ ಅಂದರೆ ಕಾಲಿನ ರಕ್ತನಾಳದಲ್ಲಿ ನಾವೇನು ಮಾಡ್ತೀವಿ, ಒಂದು ಪಿನ್ ಗಾತ್ರದಲ್ಲಿ ಇಂಜೆಕ್ಷನ್ ಕೊಡ್ತೀವಲ್ಲ ರಕ್ತನಾಳಕ್ಕೆ, ಆ ಥರ ಒಂದು ಇಂಜೆಕ್ಷನ್ ನೀಡ್ಲಲ್ಲಿ ಫಸ್ಟ್ ಒಂದು ಪಂಕ್ಚರ್ ಮಾಡ್ತೀವಿ, ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಸೆಲ್ಡಿಂಗ ಟೆಕ್ನಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಇವಾಗ ಪ್ರೋಗ್ಲೈಡ್ ಅಂತ ಸ್ಟಿಚಸ್ ಬಂದಿದೆ, ಸ್ಟೇಪಲ್ ಹೆಂಗೆ ಮಾಡ್ತೀವಿ ಪೇಪರ್ಗೆ ನಾವು, ಸ್ಟಿಚಸ್ ಬಂದಿದೆ, ಅದನ್ನು ಪ್ರೋಗ್ಲೈಡ್ ಅಂತ ಹಾಕ್ಬಿಟ್ಟು ಆ ಒಂದು ಸಣ್ಣ ರಂಧ್ರ ಏನಿರುತ್ತೆ ದೊಡ್ಡದು ಮಾಡಿ ಅರೌಂಡ್ 6 to 8 millimeters ಅಷ್ಟು ದಪ್ಪದೊಂದು ಟ್ಯೂಬ್ ಹಾಕೊಳ್ತೀವಿ. ಫಸ್ಟ್ ನಿಮ್ಮ ಕೈಯಲ್ಲಿರೋ ಪೆನ್ ಮೇ ಬಿ 12 millimeters ತಿಕ್ಕ, ಅದು ನೋಡಿ 8 to 9 millimeters ದಪ್ಪದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮುಖಾಂತರ ಇವಾಗ ವ್ಯಾಲ್ವ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ರಿಂಪ್ ಮಾಡ್ತಾರೆ. ಕ್ರಿಂಪ್ ಮಾಡಿ ಡೆಲಿವರಿ ಸಿಸ್ಟಮ್ಸ್ ಇರುತ್ತೆ, ಅದನ್ನ ಸ್ಪೆಷಲೈಸ್ಡ್ ವೈರ್ಸ್ ಮೂಲಕ, ಯಾಕೆಂದ್ರೆ ಅದು ನಾವು ಒಂದು ಪಾತ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಅದು ಹಾರ್ಟಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಪ್ರಿಸಿಷನ್ ಆಗಿ ಡಿಪ್ಲಾಯ್ ಮಾಡಬೇಕು ಅಂದ್ರೆ ಒಂದು ವೈರ್ ಮುಂಚೆ ಡಿಪ್ಲಾಯ್ ಮಾಡಬೇಕು. ಆ ವೈರ್ ಒಂಥರ ರೈಲ್ ತರ, ರೈಲಿಂಗ್ ತರ ಹೆಲ್ಪ್ ಆಗುತ್ತೆ. ಹೆಂಗೆ ಒಂದು ಬುಲೆಟ್ ಟ್ರೈನ್ ಹೋಗುತ್ತೆ ಒಂದು ರೈಲ್ ಮೇಲೆ, ಅದೇ ತರ ಇದು ವ್ಯಾಲ್ನ ತಗೊಂಡೋಗಿ ಪ್ರಿಸಿಷನ್ ಅಪ್ ಟು 0.5 millimeter ಡೆಪ್ತ್ ಪ್ರಿಸಿಷನ್ ನೋಡಿಕೊಂಡು ಹಾರ್ಟ್ ಅಲ್ಲಿ ಡಿಪ್ಲಾಯ್ ಮಾಡ್ಬಿಡ್ತೀವಿ. ಅದನ್ನ ಟ್ಯಾವಿ ಅಥವಾ ಟ್ಯಾವರ್ ಅಂತ ಹೇಳ್ತಾರೆ.
0: ಸೊ ಇದು ಬಹಳ ಈಗ ಮಹತ್ವವನ್ನು ಪಡ್ಕೊಂಡಿದೆ ಈ ಪ್ರಸ್ತುತ ಸ್ಥಿತಿಯಲ್ಲಿ ಸರ್. ಇದ್ರ ಬಗ್ಗೆ ಮತ್ತಷ್ಟು ಮುಂದುವರಿಸ್ತೀನಿ ಸರ್, ಒಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ. ಹಲೋ.
4: ನಮಸ್ತೆ.
0: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
4: ನನ್ನ ಹೆಸರು ದರ್ಶನ್ ಆರ್ ಅಂತ, ನಾನು ಸೋಮೇಶ್ವರಪುರದಿಂದ ಮಾತಾಡ್ತಿದ್ದೇನೆ.
0: ಓಕೆ ದರ್ಶನ್ ಅವರೇ, ತಮ್ಮ ಪ್ರಶ್ನೆ ಕೇಳಿ
4: ಸರ್. ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗಿನ ವಯಸ್ಸಲ್ಲಿರೋದು ಇವಾಗಿನ ಯೂತ್ ಪೀಳಿಗೆಯಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇವಾಗ ವೃದ್ಧರಾಗಿರ್ಬೋದಿಲ್ಲ, ನಮ್ಮಂತ ಇವಾಗಿನ ಯೂತ್ ಯೂತ್ಫುಲ್ ಆಗಿರ್ಬೋದು, ಅಂದ್ರೆ 20, 25, 30 ಈ ತರ ವಯಸ್ಸಿನ ಆಗಿರ್ಬೋದಿಲ್ಲ, 10-15 ಈ ತರದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಅಂದ್ರೆ ಇವಾಗಿನ ಇವಾಗ 15 ದಾಟ್ತಿದಂಗ ಸರಿ, ಇವಾಗ ಮಕ್ಕಳು ಗುಡ್ಕ ಐಟಮ್, ಬೀಡಿ, ಸಿಗರೇಟ್ ಈ ತರದ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಮತ್ತೆ ಇವಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇದಕ್ಕೆ ನಾವು ಯಾವ ರೀತಿ ಏನಾದ್ರು ಒಂದು ಸಜೆಸ್ಟನ್?
0: ಓಕೆ ಓಕೆ.
3: ನಮಸ್ಕಾರ. ಇವಾಗ ಸಜೆಷನ್ಗಿಂತ ನಮ್ದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ದ ಸೊಸೈಟಿ. ಇವಾಗ ಒಬ್ಬ ಎಲ್ಲರಿಗೂ ಗೊತ್ತು, ಗುಟ್ಕ ತಪ್ಪು, ಬೀಡಿ ಸೇದೋದು ತಪ್ಪು, ಡ್ರಗ್ಸ್ ತಗೊಳ್ಳೋದು ತಪ್ಪು. ಇವಾಗ ಆಲ್ಕೋಹಾಲ್ ಬಾಟ್ಲ್ ಮೇಲೆ ಅದು ಪಾಯ್ಸನ್ ಅಂತ ಬರೆದಿರ್ತಾರೆ, ಸಿಗರೇಟ್ ಪ್ಯಾಕೆಟ್ ಮೇಲೆ ಅದು ಪಾಯ್ಸನ್ ಅಂತ ಇರುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಇರುತ್ತೆ. ಅದನ್ನು ಅವರು ಧೈರ್ಯ ಬಂಡ್ ಧೈರ್ಯನೋ ಅಥವಾ ಒಂದು ಆರೋಗ್ಯನ್ಸಿಂದನೋ ಅಹಂಕಾರದಿಂದನೋ ಸೇವಿಸ್ತಾರೆ. ಇವಾಗ ಅವ್ರಿಗೆ ಯಾವ ಥರ ಹೇಳೋದು ನಾವು?
0: ಎಸ್,
3: ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಇವಾಗ ಪೇರೆಂಟ್ಸ್ ಮಾತು ಯಾರು ಕೇಳಲ್ಲ ಇವಾಗ ಮಕ್ಕಳು. ಹಂಗಾಗ್ಬಿಟ್ಟು ಈವನ್ ನನಗೂ ಅಷ್ಟೇ, ಇವಾಗ ಅದನ್ನ ಒಂದು ಸಮಾಜದ ಬಗ್ಗೆ ನೋಡಿದಾಗ ಇವಾಗ ಯಾರು ಹೇಳಬೇಕು? ಟಿ ವಿನವ್ರು ಹೇಳ್ಬೇಕಾ, ದೂರದರ್ಶನವ್ರು ಹೇಳ್ಬೇಕಾ, ಎಫ್ ಎಂ ರೇಡಿಯೋನವ್ರು ಹೇಳ್ಬೇಕಾ, ಅಥವಾ ಪಕ್ಕದಲ್ಲಿರೋ ಪೊಲೀಸ್ನವ್ರವ್ರಿಗೆ ಒಂದು ಕೋಲರ್ ಹೊಡೆದು ಹೇಳ್ಬೇಕಾ ಅದು ಅಂತ ಅನ್ಕೊಳ್ತೀನಿ. ಬಟ್ ಅವೆಲ್ಲ ನಡೆಯಲ್ಲ. ಇವಾಗ ನೀವೇ ನೋಡಿದಿರ, ಪೊಲೀಸ್ನವ್ರು ಯಾರಿಗಾದ್ರು ಬೈದ್ರೆ ಅವ್ರನ್ನೇ ವಿಲನ್ ಮಾಡ್ತಾರೆ ಮೀಡಿಯಾದಲ್ಲಿ.
0: ಈಗ ಸ್ವಯಂ ನಾವೇ ಜಾಗೃತರಾಗಬೇಕು.
3: ಚೇಂಜ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಪೀಪಲ್. ನಮ್ದು ದೇಶ ಆಗಲಿ, ಆರೋಗ್ಯ ಆಗಲಿ ಮುಂದುವರಿಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಲೀಡ್, ದ ಯಂಗ್ಸ್ಟರ್ಸ್ ಹ್ಯಾವ್ ಟು ಟೇಕ್ ದ ಲೀಡ್.
0: ಅಲ್ಲ, ನೀವು ಬಹಳ ಒಂದು ಅದ್ಭುತವಾಗಿ ಹೇಳಿದ್ರಿ ಪ್ರಜಾಪ್ರಭುತ್ವ ಅಂತ. ಬಹುಶಃ ರಾಜರ ಆಡಳಿತದಲ್ಲಿ ರಾಜ ಹೇಳ್ದಂಗೆ ಪ್ರಜೆಗಳು ನಡಿಬೇಕಾಗಿತ್ತು, ಅನುಸರಿಸಬೇಕಾಗಿತ್ತು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಳ್ದಂಗೆ ಸರ್ಕಾರ ಕೇಳಬೇಕಾಗತ್ತೆ. ಸೊ ಅದನ್ನ ಸ್ಟ್ಯಾಂಡ್ ತಗೋಬೇಕಾಗತ್ತೆ ಅಂತ. ಅಂದ್ರೆ ಪ್ರಜೆಗಳು ಜಾಗೃತರಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿರ್ಧಾರವನ್ನ ತಲುಪಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ಶುರುವಾಗಬೇಕು ಅಂತ, ಬದಲಾವಣೆ ಪ್ರಜೆಗಳಿಂದನೇ ಅಥವಾ ಇಂಡಿವಿಜುವಲ್ ಇಂದನೇ ಶುರುವಾಗಬೇಕು ಅಂತ ಹೇಳ್ತಾ ಇದ್ದೀರಿ.
3: ದೇ ವಿಲ್ ದೇ ಹ್ಯಾವ್ ಟು ಡಿಟರ್ಮಿನ್. ಇವಾಗ ನಮ್ಮ ದೇಶದ ಮುಂದೆ ಫ್ಯೂಚರ್ ಆಗಲಿ, ನಮ್ಮ ಹೆಲ್ತ್ ಫ್ಯೂಚರ್ ಆಗಲಿ, ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್.
0: ಎಸ್ ದರ್ಶನ್ ಅವರೇ, ಅದು ನಮ್ಮ ಆರೋಗ್ಯದ ಸ್ಥಿತಿ ಆಗಲಿ, ನಮ್ಮ ಸಮಾಜದ ಸ್ಥಿತಿ ಆಗಲಿ ಸರಿ ಹೋಗಬೇಕು ಅಂತ ಅಂದರೆ ಸಾರ್ವಜನಿಕರು ಅಂದರೆ ನಾನು ನೀವು ಇಂಡಿವಿಜುವಲ್ಸ್ ಸರಿ ಹೋಗಬೇಕಾಗತ್ತೆ. ಆವಾಗ ಮಾತ್ರ ದೇಹನೂ ಸರಿ ಹೋಗುತ್ತೆ, ರಾಷ್ಟ್ರನೂ ಸರಿ ಹೋಗುತ್ತೆ. ಹ್ಞೂ. ಆಗ್ಬೋದಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳ್ತಾರೆ, ಇದ್ರ ಬಗ್ಗೆ ಮುಂದುವರಿಸ್ತೇನೆ. ಎಸ್, ದರ್ಶನ್ ಅವರು ಹೇಳಿದ ಒಂದು ಪ್ರಶ್ನೆ ನನಗೂ ಒಮ್ಮೊಮ್ಮೆ ಏನದು, ಕೆಲವುದು ಈ ಕೆಟ್ಟ ಚಟಗಳಿಂದ ಆಗುವಂಥದ್ದು ಒಂದು ಭಾಗ, ಆದರೆ ಕೆಲವು ಪಾಪ ಅವನಿಗೇನೂ ಇರಲಿಲ್ಲ, ಒಳ್ಳೆಯ ಹ್ಯಾಬಿಟ್ ಇತ್ತು, ಕೆಟ್ಟ ಹ್ಯಾಬಿಟ್ ಇರಲಿಲ್ಲ, ಅವನು ಚಿಕ್ಕ ಹುಡುಗ, ಸೊ ಆದರೂ ಹೀಗಾಯಿತು, ಈ ಥರದ್ದು ಯಾಕಾಗತ್ತೆ ಸರ್?
1: ಒಂದು ಫ್ಯಾಮಿಲಿ ಹಿಸ್ಟ್ರಿ, ಸೊ ಮೇನ್ ಜೆನೆಟಿಕ್ ಅಂತ ತಗೊಳ್ತೀವಿ. ಸೊ ಇತ್ತೀಚೆಗಷ್ಟೇ ನಾವೊಬ್ರು 21-year-old ಹುಡುಗನ ಮೇಲೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಅವ್ರು ಹಾರ್ಟ್ ಅಟ್ಯಾಕ್ ಬಂದರು. ಅವ್ರ ತಂದೆಗೂ ನಾವೇ, ನಮ್ಮ ಟೀಮ್ ನಾವು ಸರ್ವೆ ಮಾಡಿಕೊಟ್ಟಿದ್ವಿ. ಅವ್ರು 47 ಇದ್ದಾಗ, ಈಗ ಅವ್ರು 50. ಸೊ ಅವ್ರಿಗೂ, ಅವ್ರ ತಂದೆ ಕೂಡ ಏನು ಸ್ಮೋಕ್ ಇಲ್ಲ, ಡ್ರಿಂಕ್ ಇಲ್ಲ, ಆದ್ರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ 47 ವಯಸ್ಸಿಗಾಯ್ತು. ಪಾಪ ಅವ್ರ ಮಗಂಗೆ 21 ವಯಸ್ಸಿಗಾಯ್ತು ಅದಿದ್ದು ಅಂತ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಈ ಒಂದು ಇವೆಲ್ಲ ಈ ಏಜು ಇದು ಎಲ್ಲ ಒಂದು ಅದ ಕಾರಣ. ನಮ್ಗೆ ಒಳಗೆ ಕೊಲೆಸ್ಟ್ರಾಲ್ ಇತ್ತು ಅವ್ರಿಗೆ ಜಾಸ್ತಿ, ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇತ್ತು. ಬಟ್ ಅದನ್ನ ನಾವು ಅದಕ್ಕೆ ಹೇಳ್ತೀವಿ, ಈಗ 20 ವರ್ಷದಿಂದಲೇ ನಮ್ದು ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡಿ ಅಂತ. ಸೊ ಎಲ್ಲಾ ತರದ್ ಕೆಟ್ಟ ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು, ಅದರಲ್ಲಿ 5 ಅಂಶ ಕೊಲೆಸ್ಟ್ರಾಲ್ ವೆರೈಟಿ ಇರುತ್ತೆ. ಅಷ್ಟು ಒಂದ್ಸಲ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದ್ರು ಅಂತ. ಸೊ ಬಟ್ ಅವಾಗ ಏನಾದ್ರು ನಾವು ಜಾಸ್ತಿ ಇದ್ರೆ ಸ್ವಲ್ಪ ಮಾತ್ರೆ ಕೊಟ್ಟು ಇದನ್ನ ಪ್ರಿವೆಂಟ್ ಮಾಡಬಹುದಾ ಇಲ್ವಾ ಅಂತ ನಾವು ಡಿಸ್ಕಸ್
0: ಮಾಡ್ಬೋದು. ಮುಂದುವರಿಸ್ತೀನಿ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
5: ನಮಸ್ಕಾರ ಸರ್, ಶ್ರೀರಾಮಪುರ ತಾಲೂಕು ಸೋಸ್ಲೆಯಿಂದ ಎಸ್ ಮಹಾದೇವ ಸೆಟ್ರು ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
0: ಮಹಾದೇವ ಸೆಟ್ರೆ, ತಮ್ಗೆ ಎಷ್ಟು ವಯಸ್ಸು?
5: 78 ಸರ್.
0: 78, ಇನ್ನೊಂದು ಮಾಡೆಲ್ ಹೇಳಿ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
5: ನಮ್ಮ ಹಿರಿಯ ನಾಗರಿಕರಲ್ಲಿ ಯಾವ ರೀತಿ,
0: ಸ್ವಲ್ಪ ಧ್ವನಿ ಕಟ್ ಆಗ್ತಾ ಇದೆ. ಮಹಾದೇವ ಸೆಟ್ರೆ, ತಾವು ಕೇಳಿಸ್ಕೊಂಡಿದ್ದು ನಾನು ಅರ್ಥ ಮಾಡಿಕೊಂಡಿದ್ದು ಸರ್ನ ಕೇಳ್ತೀನಿ, ಅಂದರೆ ತಮ್ಮ ಹಿರಿಯ ನಾಗರಿಕರು ಹೇಗೆ ಆರೋಗ್ಯ ಜಾಗೃತಿಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ದಂಗಿತ್ತು ಅವರು ಸರ್. ಹೇಗೆ ನಮ್ಮ ಹಿರಿಯರು ಈ ಎಸ್ಪೆಷಲಿ 78 ವರ್ಷದವರು ಹೇಗೆ ಜಾಗೃತರಾಗಬೇಕು?
3: ಈಗ 78 ವರ್ಷದವರು 80 ವರ್ಷದವರು ಇವಾಗ ಅವರು ಒಂದು ಆವಾಗಿನ ವಾತಾವರಣ ಇತ್ತು, ಅವರು 50 ವರ್ಷದವರಾಗಿದ್ದ 60 ವರ್ಷದಾಗಿದ್ದ ಆ ಥರ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಅವರು ಇವತ್ತಿಂದ ಆರೋಗ್ಯವಾಗಿರ್ತಾರೆ. ಒಂದು ಅದ್ರ ಬಗ್ಗೆ ಅವರು ಅವೇರ್ನೆಸ್ ಮೂಡಿಸ್ಬೇಕು. ಇವಾಗ ಅವ್ರ ಕಾಲದಲ್ಲಿ ಯಾವ ತರ ಆಹಾರ ಪದ್ಧತಿ ಇತ್ತು, ಯಾವ ತರ ಅವ್ರು ನಡೀತಾ ಇದ್ರು, ಯಾವ ತರ ಅವ್ರ ಜೀವನ ಶೈಲಿ ಇತ್ತು, ಅದೊಂದು ಅವೇರ್ನೆಸ್ ಮೂಡಿಸಿ ಬೇರೆ ಒಂದು ಯಂಗ್ಸ್ಟರ್ಸ್ಗೆ, ಯುವಪಳಿಗೆ ಅವ್ರು ಮಾದರಿ ಆಗ್ಬೇಕು. ಅವ್ರನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆಯವ್ರು ಹೇಳ್ಬೇಕು, ನೋಡಿ ಈ ತರ 78 ವರ್ಷ 80 ವರ್ಷದವರ ಇವಾಗ ಅವರ ಪಾಡಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಿನ 40 ವರ್ಷದವ್ರು ಇವಾಗ 20 ವರ್ಷ ಆದ್ಮೇಲಾದ್ರೂ ಹಿಂಗೆ ಇರಬೇಕು ಅಂದ್ರೆ ಏನೇನು ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿ ಹೇಳ್ಬೇಕು. ಇವ್ರಿಗೂ ಅಷ್ಟೇ, ಇವಾಗ 80 ವರ್ಷ ಆಯ್ತು ನನ್ಗೆ ಇನ್ನೇನು ಬೇಡ ಅಂತ ಇವರು ಅವ್ರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ಏನು ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು
0: ಸರ್. ಏನು ಗಿವ್ ಅಪ್ ಮಾಡಬಾರ್ದು, ಮುಗಿತು, ನನ್ನ ವಯಸ್ಸಾಯ್ತು ಅನ್ನೋ ಮನಸ್ಸಲ್ಲೂ ಕೂಡ ನೀವು ಗಿವ್ ಅಪ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ವಿ. ಮಾದೇವ್ ಸಿಟ್ರ ಲೈನಲ್ಲಿ ಇದ್ದಾರೆ ಅನ್ಕೋತೀನಿ.
5: ಹಲೋ,
0: ಹಾ ಹಾ ಹಾ, ಓಕೆ. ಅದೇ ಹೇಳ್ತಾ ಇದ್ರು, ಅದೇ ಹೇಳ್ತಾ ಇದ್ರು, ಬಹುಶಃ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಮೋಸ್ಟ್ಲಿ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ, ನಿಮ್ಗೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣಿಸುತ್ತೆ. ಓಕೆ ಓಕೆ, ಸ್ಥಳ ಬದಲಾವಣೆ ಮಾಡಿ, ಹಾಗೆ ರೇಡಿಯೋ ಆನ್ ಮಾಡ್ಕೊಂಡು ಕೇಳಿ, ನಾನು ಅವ್ರು ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
5: ಅದೇ
3: ನೀವು ಇವಾಗ ಮೇಂಟೈನ್ ಮಾಡ್ಕೊಂಡು ಹೆಂಗ್ ಬರ್ತಾ ಇದೀರಾ ಹಂಗೆ ಮುಂದೆ ವರ್ಷ ಅಷ್ಟೇ.
0: ಅಂದ್ರೆ ಈಗ 78 ವರ್ಷ ಆದ್ರೂ ಈ ಸ್ಪಷ್ಟವಾಗಿ ಈ ಲೌಡ್ ಆಗಿ ಇರುವಂತ ಧ್ವನಿ ಏನಿದೆಯಲ್ಲ ಇದು, ಇದ್ರ ಅರ್ಥ ನೀವು ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಅಂತ. ಹಾಗಾಗಿ ಅದನ್ನೇ ಅನುಸರಿಸಿ ಅಂತ ಹೇಳ್ತಾ ಇದಾರೆ. ಸೊ ನೀವೇನು ಡಯಟ್ ಮಾಡ್ತಾ ಇದ್ರೆ ಅದನ್ನ ಅನುಸರಿಸಿ, ಜೊತೆಗೆ ಅದನ್ನ ಅನುಸರಿಸಲಿಕ್ಕೆ ನಿಮ್ಮ ಯುವ ಪೀಳಿಗೆಗೂ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಇದಾರೆ.
5: ವಯಸ್ಸಾದವರಲ್ಲಿ
1: ತುಂಬಾ ಇಂಪಾರ್ಟೆಂಟ್ ಬೀಳೋದು. ಸೊ ಅವರು ಬಚ್ಚಲ ಮನೆಗೆ ಹೋಗುವಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋದು. ಸಡನ್ ಬಿದ್ದಾಗ ಯೂಶಲಿ ಬೋನ್ ಎಲ್ಲ ವೀಕ್ ಆಗಿರುತ್ತೆ, ಏಜ್ ಆಗ್ತಾ ಯಾರಿಗೆ ಆದ್ರು. ಸೊ ಫ್ರಾಕ್ಚರ್ಸ್ ಆಗೋದು ಕಾಮನ್. ಸೊ ಅದರಿಂದ ನಾನ್ ವಯಸ್ಸರಿಗೆ ವಯಸ್ಸಕ್ಕರಿಗೆ ಹೇಳೋದಂದ್ರೆ, ಸ್ವಲ್ಪ ಈ ಬಾತ್ರೂಮ್ ಹೋಗುವಾಗ, ಆಚೆ ನಡೆಯುವಾಗ ಎಡುವುದು ಜಾರದ್ನ ಸ್ವಲ್ಪ ಮೊದಲೇ ಮುನ್ನೆಚ್ಚರವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ. ಸೊ ಬಿದ್ದಾಗ ತಲೆಗೆ ಏಟ್ ಆಗೋದು, ಫ್ರಾಕ್ಚರ್, ಅದು ತುಂಬಾ ಕಾಮನ್ ಫಾಲ್ಸ್.
0: ಈ ಮೂಲಕ ಅವ್ರು ಸರ್ ಹೇಳಿದ್ದು ನಿಮಗೆ ಮತ್ತೆ ವಯಸ್ಸಾದವ್ರಿಗೆ. ಸ್ವಲ್ಪ ಜಾಗೃತಿ ವಹಿಸಲೇಬೇಕಾದ ವಿಚಾರ ಅಂದ್ರೆ ನಡೆಯುವಾಗ ಅದ್ರ ವಿಶೇಷವಾಗಿ ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೆಜ್ಜೆಗಳನ್ನ ಇಡಬೇಕು, ನೋಡ್ಕೊಂಡು ಇಡಬೇಕು. ಅದೇ ಹೆಚ್ಚು ಸಮಸ್ಯೆಗಳಾಗೋದು, ವಯಸ್ಸಾದ ಮೇಲೆ ಜಾರು ಬಿದ್ದು ಬೀಳುವಂಥದ್ದು ಎಡವು ಬೀಳುವಂಥದ್ದೇ ಹೆಚ್ಚಿನ ಸಮಸ್ಯೆಗಳಾಗೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಗೆ ಆರೋಗ್ಯದ ಬಗ್ಗೆ, ಪಥ್ಯದ ಬಗ್ಗೆ ಅಥವಾ ಡಯಟ್ ಬಗ್ಗೆ ನೀವು ಆಲ್ರೆಡಿ ಅನುಸರಿಸ್ತಾ ಇದ್ರಿ. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಯಟಿಷಿಯನ್ಸು ಇನ್ನು ಹೋಗ್ತಾ ಇರ್ತೀರಿ ನೀವು ಅವ್ರ ಜೊತೆ, ನಿಮ್ಮ ರೆಗ್ಯುಲರ್ ಡಾಕ್ಟರ್ ಜೊತೆ ಕೇಳಿದ್ರು ಕೂಡ ಹೇಳ್ತಾರೆ. ಆದರೆ ಮುಖ್ಯವಾಗಿ ಬಾತ್ರೂಮು, ವಾಶ್ರೂಮು ಅಥವಾ ನಡೆಯುವಾಗ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.
5: ಸಲಹೆ ಕೊಟ್ಟಿದ್ದಾರೆ, ತುಂಬಾ ತುಂಬಾ ಅಭಿನಂದನೆಗಳು.
0: ಧನ್ಯವಾದಗಳು. ಎಸ್ ಸರ್, ಎಸ್ ಸರ್, ಸಾಕಷ್ಟು ಮಾಡೆಲ್ಸು ನಮ್ಮ ಮುಂದೆ ಇದ್ದಾರೆ. ಸಾಕಷ್ಟು ಜನ ಈಗ ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತೀವೋ, ಹಾಗೆಯೇ ಅದರಿಂದ ಎಚ್ಚೆತ್ಕೊಂಡು ಒಂದು ಒಳ್ಳೆ ಜೀವನ ಶೈಲಿಯನ್ನು ನಡೆಸ್ತಾ ಇರೋರು ಕೂಡ ಇದ್ದಾರೆ. ಸೊ ಎರಡೂ ನಮ್ಮಲ್ಲೇ ಇದೆ, ನಾವು ಯಾವುದನ್ನು ನೋಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ. ಸೊ ಖಂಡಿತ ಸರ್. ಎಸ್ ಸರ್, ಇವೆಲ್ಲವೂ ನೋಡಿದಾಗ ಏನಿವೆ, ಅವರು ಆರೋಗ್ಯವನ್ನು ಜಾಗೃತಿ ವಹಿಸಿದ್ರು, ವಹಿಸ್ತಾನೆ ಇಲ್ದನು ಸಮಸ್ಯೆಗಳು ಬಂತು ಅಂತ ಅನ್ಕೊಳ್ಳೋಣ. ಈಗ ತಾವು ಹೇಳಿದ್ರಿ ಟಾವಿ ಬಗ್ಗೆ, ಚಿಕಿತ್ಸೆ ಬಗ್ಗೆ ಹರ್ಷ ಸರ್ ಹೇಳ್ತಾ ಇದ್ರು. ಸರ್, ಈ ಚಿಕಿತ್ಸೆ ತಗೊಳ್ಳುವಾಗ ಶ್ರೀನಿಧಿ ಸರ್, ಏನಾದರೂ ಅಡ್ಡಪರಿಣಾಮಗಳು, ಸಮಸ್ಯೆಗಳು ಏನಾದರೂ ಆಗ್ಬೋದಾ?
1: ಆಗ್ಬಹುದು.
0: ಬೇರೆ ಕಂಪ್ಯಾರಿಟಿವ್ಲಿ
1: ಅದೇ ಅಂದ್ರೆ ರಿಸ್ಕ್ ಎನಿ ಪ್ರೊಸೀಜರ್. ಈಗ ನಾವು ಒಂದು ಸರ್ಜರಿ ಅಂತ ಮಾಡುವಾಗ ಒಂದು ಅಪೆಂಡಿಕ್ಸ್, ನಾವು MBBS ಅಲ್ಲಿ ಇದ್ದಾಗಲೇ ನಾವು ಅಪೆಂಡಿಕ್ಸ್ ನಮ್ಮ ಕೈಲಿ ಮಾಡಿಸ್ತಾರೆ MBBS ಫೈನಲ್ ಇಯರ್ ಇಂಟರ್ನ್ಶಿಪ್ ಅಲ್ಲಿ. ಸೊ ಬಟ್ ಅಂದ್ರೆ ಅದು ಸ್ವಲ್ಪ ಸುಲಭವಾಗಿದೆ ಅಂತ. ಬಟ್ ಅಪೆಂಡಿಕ್ಸ್ ಆಪರೇಷನ್ ಮಾಡುವಾಗ್ಲೂ ಜೀವಕ್ಕೆ ಅಪಾಯ ಉಂಟಾಗಿರೋ ಕೇಸ್ಗಳು ಇದೆ. ಸೊ ಎನಿ ಸರ್ಜರಿ ವಿಲ್ ಕ್ಯಾರಿ ದ ರಿಸ್ಕ್. ಸೊ ಹಾಗೆ ಈ ಟ್ಯಾವಿನಲ್ಲೂ ರಿಸ್ಕ್ ಇದೆ. ಸೊ ಈಗ ಪ್ಲೇಸ್ ನಾವು ಯಾಕೆ ಇದು ಕಷ್ಟಕರ ಅಂತ ಅನ್ನೋದಾದ್ರೆ, ಈ ಪೇಷಂಟ್ ನಾವು ಮಾಡ್ತಿರೋದೇ ಪೇಷಂಟ್ ಹೈ ರಿಸ್ಕ್ ಪೇಷಂಟ್ ಮೇಲೆ. ಸೊ ಈಗ ಈಗ ಕೆಲವರು 72-73 ಅವ್ರಿಗೆ ನಮ್ಗೆ ಟಾವಿ ಬೇಕು, ನಮ್ಗೆ ಆಪರೇಷನ್ ಬೇಡ ಅಂತ ಹೇಳಿ ನಮ್ಗೆ ಟಾವಿ ಮಾಡಿಸ್ಕೊಳ್ಳೋರು ಇರ್ತಾರೆ, ನಂಗೆ ಓಪನ್ ಸರ್ಜರಿ ಬೇಡ ಅಂತ. ಅವ್ರು ಫಿಟ್ ಇರ್ತಾರೆ, ಅಂಥವ್ರಲ್ಲಿ ನಮ್ಗೆ ಮಾಡಕ್ ನಮ್ಗೆ ಸುಲಭ ಆಗುತ್ತೆ. ಓಕೆ, 70 ವರ್ಷದ ಮೇಲಿದೆ ಪರವಾಗಿಲ್ಲ ಮಾಡೋಣ. ಬಟ್ ನಾವು ಯೂಶ್ವಲಿ 80 ಇಯರ್ಸ್ ಮೇಲೆ ಮಾಡ್ತೀವಲ್ಲ, ಅವ್ರು ಆಕ್ಟಿವ್ ಇರಬೇಕಂತ ಅವರು ಆಸೆ ಪಟ್ಟಿರ್ತಾರೆ. ಬಟ್ ಸರ್ಜನ್ ಹತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಇವ್ರಿಗೆ ಸರ್ಜರಿ ಮಾಡಿದ್ರೆ ತಡ್ಕೊಳ್ಳಲ್ಲ ಅಂತ ಹೇಳಿರ್ತಾರೆ. ಸೊ ಅಂತವ್ರ ಮೇಲೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಸೊ ಮಾಡುವಾಗ್ಲೇನೆ ಅದು ಆ ಒಂದು ರಿಸ್ಕ್ ಇರೋದ್ರಿಂದ ಚೂರು ಇದು ಮಾಡುವಾಗ ಒಂದು ಪೇಸ್ ಮೇಕರ್ ಅಳವಡಿಕೆ ಆಗುವಂಥದ್ದು, ಅದು ಪ್ರೆಸ್ ಆಗತ್ತಲ್ವಾ, ಅವಾಗ ಕರೆಂಟ್ ಸಿಸ್ಟಮ್ ತೊಂದರೆ ಆಗುವಂಥದ್ದು, ಅದೆಲ್ಲ 2% ರಿಸ್ಕ್ ಇರುತ್ತೆ. 2-3% ಪೇಷಂಟ್ ಸಡನ್ ಆಗಿ ಅದು ಅಳವಡಿಸಿದಾಗ ನಮ್ಮ ಹಾರ್ಟ್ ಕೊರೊನರೀಸ್ ಏನ್ ಹಾರ್ಟ್ ಆ ಈ ಹೊಸ ಕೃತಕ ವ್ಯಾಲ್ವ್ ಇದು ಬಂದು ಅಡಚಣೆ ಮಾಡುವಂತದ್ದು ಹಾರ್ಟ್ ಆರ್ಟ್ರಿಗೆ, ಅವಾಗ ಸಡನ್ ಆಗಿ ಆನ್ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಅವಾಗ ನಾವು ಹಾರ್ಟ್ ಅಟ್ಯಾಕ್ ನ ಟ್ರೀಟ್ ಮಾಡ್ಬೇಕಾಗತ್ತೆ, ಇದನ್ನು ಮಾಡ್ಬೇಕಾಗತ್ತೆ. ಆಮೇಲೆ ಸಡನ್ ಆಗಿ ಅದು ಒಂದು ಹಾರ್ಟ್ ಮಸಲ್ ತಡ್ಕೊಳಕ್ ಆಗದೆ, ಸರ್ಜರಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಇದನ್ನ ಮಾಡ್ತಾ ಇದೀವಿ, ಬಟ್ ಇದನ್ನು ತಡ್ಕೊಳಕ್ ಆಗದೆ ಇರ್ಬೋದು ಅವ್ರಿಗೆ. ಆಗ ಬಿರುಕ್ ಬಿಡುವಂತದ್ದು, ಅಲ್ಲೇ ಅಯೋಟಿಕ್ ದೊಡ್ಡ ಧಮನಿನೇ ಅದೇ ಬಿರುಕ್ ಬಿಟ್ಬಿಟ್ಟು ಪೇಷಂಟ್ ಟೇಬಲ್ ಮೇಲೇನೆ ಸ್ವಲ್ಪ ಸುಸ್ತಾಗಿ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇವೆಲ್ಲ 2-3% ಇದ್ದೇ ಇದೆ.
0: ಎನಿ ಪ್ರೊಸೀಜರ್ಸ್ ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.
3: ತುಂಬಾ ಏಜ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ. ಇವಾಗ ಕೆಲವು ಸತಿ ನಮ್ಮ ಹತ್ರ ಬರೋ ಪೇಷಂಟ್ಸ್ 4-5 ವರ್ಷ ಕಾಯ್ದಿದ್ದಾರೆ ಕಾರಣಾಂತರಗಳಿಂದ. ಕೆಲವರು ಇವಾಗ ಯಾಕೆ ಮಾಡಿಸ್ಕೊಬೇಕು, ಇನ್ ಕೆಲವರು ನಂಗೆ ವಯಸ್ಸಾಯ್ತಲ್ಲ ನಂಗೇನು ಬೇಡ ಬಿಡು, ಇನ್ ಕೆಲವರು ಇಷ್ಟೊಂದು ವಯಸ್ಸಾದ ಇಷ್ಟೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಯಾಕೆ ತಗೊಬೇಕು ಆ ಥರ ಅನ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಬರೋರು ಇದ್ದಾರೆ, ಅವ್ರಿಗೆ ರಿಸ್ಕ್ ಜಾಸ್ತಿ. ಸೊ ಅದೊಂದು ಅರ್ಥ ಮಾಡ್ಕೊಬೇಕು. ಇವಾಗ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಏಜ್ ಆಗಿರೋರಿಗೆ, ತುಂಬಾ ವೀಕ್ ಆಗಿರೋರಿಗೆ, ಬೆಡ್ಡಿಡನ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ, ಚೆನ್ನಾಗಿ ಓಡಾಡ್ಕೊಂಡಿರೋರಿಗೆ ರಿಸ್ಕ್ ಕಡಿಮೆ.
0: ಆ ರಿಸ್ಕ್ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
6: ನಮಸ್ತೆ ಸರ್, ನಾಗರಾಜ್ ಅಂತ ಹೆಚ್ಚಿಗೆ ಕೊಡಿ.
0: ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
6: ನಮಸ್ತೆ ಸರ್.
3: ನಮಸ್ಕಾರ ನಾಗರಾಜ್ ಅವರೇ.
6: ಇವತ್ತು ಹಿರಿಯರ ದಿನಾಚರಣೆ, ಹಿರಿಯರಿಗೂ ಬಹಳ ಮಾರ್ಗದರ್ಶನ ಕೊಡ್ತಿದ್ರಿ, ಥ್ಯಾಂಕ್ಸ್ ಸರ್.
0: ಧನ್ಯವಾದ. ಧನ್ಯವಾದ ಸರ್. ನಮಗೂ ಕೂಡ ವಿಶ್ವ ಆರೋಗ್ಯ ಹಿರಿಯರ ದಿನದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್.
6: ಥ್ಯಾಂಕ್ ಯು.
0: ಹೇಳಿ ಸರ್, ತಮ್ಗೆ ಎಷ್ಟು ವರ್ಷ ಸರ್ ಈಗ?
6: ನಮ್ದು 81 ವರ್ಷ ಸರ್.
0: 81 ವರ್ಷ. ಹೇಳಿ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
6: ಈ ಬೇರೆ ಪ್ರಾಣಿಯಿಂದ ವ್ಯಾಲ್ಸ್ ಆಗ್ತಾರ ಅಂತ ನಿಜ ಸರ್?
3: ಅದು ಇವಾಗ ನಾವೇನು ಟ್ಯಾವಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರದ್ದು ಇಟ್ಸ್ ಎ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಅದು ಏನು ಸ್ಟ್ರಕ್ಚರ್ ಇರುತ್ತೆ, ಅದು ಐದರ್ ನಿಟಿನೋ ಅಲ್ಲ ಆರ್ ಕೋಬಾಲ್ಟ್ ಕ್ರೋಮಿಯಂ ಬೇಸ್ಡ್ ಆನ್ ದ ಟೈಪ್ ಆಫ್ ವ್ಯಾಲ್ವ್. ಅದ್ರದ್ದೇನು ಪರದೆಗಳಿರುತ್ತಲ್ಲ ಅದು ಪ್ರಾಣಿಗಳಿಂದ ಡಿರೈವ್ ಮಾಡಿರ್ತಾರೆ, ಪೆರಿಕಾರ್ಡಿಯಂ ಅಂತ. ಅಂದರೆ ಹಾರ್ಟ್ ಸುತ್ತ ಒಂದು ಪರದೆ ಇರುತ್ತೆ, ಆ ಪರದೆನ ಅವ್ರು ತೆಗೆದು ಅದನ್ನು ಟ್ರೀಟ್ ಮಾಡಿ, ಗ್ಲುಟರಾಲ್ ಡಿಹೈಡ್ ಅಂತ ಹೇಳ್ತಾರೆ, ಅದರೆಲ್ಲ ಟ್ರೀಟ್ ಮಾಡಿ ಅದನ್ನ ಲೇಸರ್ ಕಟ್ ಮಾಡಿ ಪ್ರಿಸಿಷನ್ ಕಟ್ಟಿಂಗ್ ಮಾಡಿ ಅದನ್ನ ಮೌಂಟ್ ಮಾಡಿರ್ತಾರೆ ಆ ಫ್ರೇಮಲ್ಲಿ. ಸೊ ಫ್ರೇಮ್ ಇಸ್ ಇದು ಏನಂತೀರ ಮೆಟಲ್ ನಿಟಿನಾಲ್ ಆರ್ ಕೋಬಾಲ್ ಕ್ರೋಮಿಯಂ. ಆ ಪರ್ದೆಗಳೇನಿರುತ್ತೆ ಅದು ಪ್ರಾಣಿಗಳಿಂದ ಡಿರೈವ್ ಆಗಿರುತ್ತೆ ಟ್ರೀಟೆಡ್.
0: ಸೊ ಬಹುಶಃ ಇದನ್ನ ನೀವು ಹೇಳ್ತಾ ಇರತ್ತ ಇದನ್ನ ನೀವು ತಾವು ಕೇಳ್ತಾ ಇದ್ದ ಪ್ರಶ್ನೆ ಅಥವಾ ಹೇಗೆ ಬೇರೆ ಏನಾದ್ರು ಇತ್ತ ನಾಗರಾಜ್?
6: ಕ್ಯಾಲ್ಸಿಯಂ ಡಿಪಾಸಿಟ್ ಆಯ್ತು ಅಂತ ಪ್ರಾರಂಭದಲ್ಲೇ ತೆಗೆಯಕ್ಕಾಗಲ್ಲ ಸರ್? ಅದು
3: ಇಲ್ಲ, ಅದು ಅದು ವಯೋಸಹಜ ಪ್ರಕೃತಿ ಸಹಜ, ಅದು ಅದನ್ನು ತೆಗಿಲಿಕ್ಕಾಗಲ್ಲ. ಅದನ್ನ ನಾವು ಸ್ಲೋ ಮಾಡ್ಬೋದು ಒಳ್ಳೆ ಜೀವನ ಶೈಲಿಯಿಂದ, ಆಮೇಲೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಒಂದು ನಿಟ್ಟಿನಲ್ಲಿ ಕಡಿಮೆ ಮಾಡ್ಕೊ ಸ್ಲೋ ಮಾಡ್ಬೋದು ಹೊರತು ಝೀರೋ ಮಾಡೋಕ್ಕಾಗಲ್ಲ.
1: ಸೊ 85 ವಯಸ್ಸಿಗೆ ಬರುವಂತ ತೊಂದರೆನ ನಾವು 85 ನೂಕ್ಬೋದು ವಿನ ಅದು. ಸೊ ಅದನ್ನ ಫುಲ್ ಆಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ.
0: ಪ್ರಶ್ನೆ ಇತ್ತು ನಿಮ್ಗೆ.
3: ಹಲೋ
0: ನಾಗರಾಜ್, ಓಕೆ ಓಕೆ, ಇದು ಉಚಿತವಾಗಿ ಸಿಗುತ್ತಾ ಅನ್ನೋದ ನಿಮ್ಮ ಪ್ರಶ್ನೆ?
3: ಸಿಗುತ್ತೆ ಅಲ್ಲ, ಅದು ಏನಾಗುತ್ತೆ ಲಾಸ್ಟಲ್ಲಿ ನಾವು ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತೀವಿ. ಸದ್ಯಕ್ಕೆ ಉಚಿತ ಇಲ್ಲ, ಯಾವುದು ಒಂದು ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ ಅದರಲ್ಲೆಲ್ಲ ಇರುತ್ತೆ, ಆದರೆ ಆ್ಯಸ್ ಸಚ್ ನಮ್ಮದು ಫ್ರೀ ಟ್ರೀಟ್ಮೆಂಟ್ ಅಂತ ಸದ್ಯಕ್ಕೆ ಅದೆಲ್ಲೂ ಬಂದಿಲ್ಲ.
0: ಈ ಟಾವಿಡ್ ಟ್ರೀಟ್ಮೆಂಟ್ ಏನಿದೆ ಇನ್ನೂ ಉಚಿತವಾಗಿ ಆಗಿಲ್ಲ,
1: ಕೇವಲ ಇಎಸ್ಐನಲ್ಲಿ ಮಾತ್ರ ಉಚಿತವಾಗಿ
0: ಇನ್ಶೂರೆನ್ಸ್ ಬರುತ್ತೆ,
1: ಇಎಸ್ಐಲಿ ಬರುತ್ತೆ, ಬೇರೆ ಇನ್ಯಾವುದು ನಮ್ಮ ಬಿ ಪಿ ಎಲ್ ಯಶಸ್ವಿನಿಯಲ್ಲಿ ಯಾವುದು ಅಳವಡಿಸ್ಕೊಂಡಿಲ್ಲ,
3: ಗೌರ್ಮೆಂಟ್ ಸ್ಕೀಮ್ ಇಂದ ಯಾವುದು ಬಂದಿಲ್ಲ.
0: ಆಗ್ಬೋದಾ ಸರ್? ಥ್ಯಾಂಕ್ ಯು, ಕೇಳ್ತಾ ಇರಿ ಸರ್, ಮತ್ತಷ್ಟು ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಟಾವಿ ಬಗ್ಗೆ ಅದರ ರಿಸ್ಕ್ ಬಗ್ಗೆ ಮಾತನಾಡ್ತಾ ಇದ್ರಿ, ಯಾಕೆ ಇದು ಅತ್ಯಂತ ಕಷ್ಟ ಅಥವಾ ರಿಸ್ಕಿ ಅಂತ ಹೇಳ್ತೀರಿ ಸರ್? ಹರ್ಷ ಸರ್, ಅದು ಶ್ರೀನಿಧಿ ಸರ್,
1: ಅದೇ ಹಾಗೆ ಹೇಳಿದಂತೆ ಅದು ಮೊದಲೇ ನಾವು ತಗೊಳ್ತಿರೋದು ಪೇಷಂಟ್ ಸ್ವಲ್ಪ ಏಜ್ ಆಗಿರೋರು, ಸೊ ಅದರಿಂದ ಫ್ರೆಜೈಲ್ ಆಗಿರ್ತಾರೆ, ಅವ್ರಿಗೆ ಸರ್ಜರಿ ಮಾಡಿದ್ರೆ ತೊಂದರೆ ಅಂತಾನೆ ನಾವು ಇದನ್ನ ಮಾಡ್ತಾ ಇದೀವಿ. ಸೊ ಇದನ್ನು ತಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಂತ, ಬಟ್ 2-3% ರಿಸ್ಕ್ ಇರುತ್ತೆ, ಅದನ್ನ ಅವ್ರಿಗೆಲ್ಲ ಹೇಳಿ ಇದ್ ಮಾಡ್ಬೇಕು. ಮತ್ತೆ ಇನ್ನೊಂದು ಈ ತರ ಏಜ್ ಆದವರಲ್ಲಿ ಈಗ ಹಾರ್ಟ್ ತೊಂದರೆ ಅಂತ ನಾವ್ ಇದು ಮಾಡ್ತಾ ಇದೀವಿ, ಕೃತಕ ವ್ಯಾಲ್ವ್ ಹಾಕೋಣ ಅಂತ, ಅಂತವರಲ್ಲಿ ಕಿಡ್ನಿ ಇಶ್ಯೂ ಇರುತ್ತೆ, ಕ್ರಿಯಾಟಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅವ್ರ ಲಂಗ್ಸ್ ಕೂಡ ಇಷ್ಟೊಂದು ವರ್ಷದಿಂದ ಇದಾಗಿರುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಅವ್ರಿಗೆ ತಕ್ಷಣಕ್ಕೆ ವೆಂಟಿಲೇಷನ್ ಬೇಕು ಅಂದ್ರೆ ಮಾಡಿದ್ರೆ ಅದೆಲ್ಲ ಆ ರಿಸ್ಕ್ನ ಅವ್ರಿಗೆ ಹೇಳ್ಬೇಕಾಗತ್ತೆ. ಸೊ ಯಾರಿಗೆ ಅದ್ ಮಾಡುವಾಗ ಯಾವ್ದು ಕಿಡ್ನಿ ತೊಂದರೆ ಬರುತ್ತಾ ಅಥವಾ ಲಂಗ್ಸ್ ತೊಂದರೆ ಬರುತ್ತಾ ಮಾಡುವಾಗ, ಪೇಸ್ ಮೇಕರ್ ಅಳವಡಿಸೋ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಬೇಕಾಗತ್ತಾ, ಆನ್ ಟೇಬಲ್ ಅಟ್ಯಾಕ್ ಆಗಬಹುದಾ, ಇವೆಲ್ಲಾ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ನಾವು ಪರಿಣಾಮವಾಗಿ ಎಲ್ಲಾನು ಪ್ರಿವೆನ್ಷನ್ ಅದಕ್ಕೆ ತಡೆಗಟ್ಟಕ್ಕೆ ಎಲ್ಲಾ ಪ್ರಿಕಾಷನ್ಸ್ ನಾವು ತಗೊಳ್ತೀವಿ. ಅಂತಾದ್ರೂ ಒಂದ್ 2-3% ರಿಸ್ಕ್ ಅದಾಗತ್ತೆ, ಬಟ್ 90% ನಾವು ಒಂದು ಧೈರ್ಯ ಕೊಡ್ಬೋದು ಅವ್ರಿಗೆ, ನಮ್ಮ 100% ನಾವು ಕೊಡ್ತೀವಿ, ಬಟ್ ಇದೊಂದು 2-3% ನೀವು ಒಪ್ಕೊಂಡ್ರೆ ಪೇಷಂಟ್ ಅವರು ಇದನ್ನು ಒಂದು ಉತ್ತಮ ಆಗುತ್ತೆ ಅಂತ.
0: ಎಸ್ ಸರ್, ಎಸ್ ಸರ್, ಎಸ್ ಸರ್, ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ, ನಮಸ್ತೆ, ನಮಸ್ತೆ, ತಮ್ಮ ಹೆಸರಿಂದ ಮಾತನಾಡ್ತಾ ಇದ್ದೀರಿ
7: ಸರ್? ನನ್ನ ಹೆಸರು ಸಿಂಧು ಅಂತ, ನಾವು ಗುಡ್ಲುಪೇಟೆ ತಾಲೂಕು ಚನ್ನಗಿರಿಯಿಂದ ಮಾತಾಡ್ತಾ ಇರೋದು.
0: ಸಿಂಧು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತಾಡಿ, ಮಾತಾಡಿ, ಡಾಕ್ಟರ್ ಇದ್ದಾರೆ
7: ಸರ್. ಅದು ನಮ್ಮ ಫಾದರ್ಗೆ ಜೇಸಸ್ ಹಾಸ್ಪಿಟಲ್ ನಲ್ಲಿ ಇದು ಆಂಜಿಯೋಗ್ರಾಮ್ ಆಗಿತ್ತು 2014 ಅಲ್ಲಿ ಆಗಿರೋದು ಸರ್.
0: ಓಕೆ,
7: ಅದು ಸರ್ ಡಾಕ್ಟರ್ ಮಂಜಪ್ಪ ಸರ್ ನೋಡ್ತಾ ಇರೋದು, ಅದು ಇಎಫ್ ಯಾವಾಗ್ಲೂ 35 ಬರ್ತಿರ್ತಲ್ಲ ಸರ್, ಅದು ಇನ್ಕ್ರೀಸ್ ಆಗದೆ ಏನಾದ್ರು
3: ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇವಾಗ ಒಂದು ಗೈಡ್ ಲೈನ್ ಮೀಡಿಯೇಟೆಡ್ ಥೆರಪಿ ಅಂತ ಹೇಳ್ತೀವಿ ನಾವು, ಅದ್ರ ಪ್ರಕಾರ ಮಾತ್ರೆಗಳೆಲ್ಲ ಕೊಟ್ಟಿರೋದ್ರಿಂದ ಪೇಷಂಟೂ ಚೆನ್ನಾಗಿ ಮಾತ್ರೆಗಳೆಲ್ಲ ತಗೊಂಡು ಅವರು ಕರೆಕ್ಟ್ ಆಗಿ ಆಹಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತಾರೆ, ನೀರೆಲ್ಲ ಕಡಿಮೆ ಕುಡ್ದು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಸುಮಾರು 12 ವರ್ಷಗಳಿಂದ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಕಂಟಿನ್ಯೂ ಮಾಡ್ಬೇಕಮ್ಮ. ಅದು ಇ ಎಫ್ ಕಡಿಮೆ ಇದೆ, ಇಂಪ್ರೂವ್ ಆಗೋದು ಯೂಶಲಿ ಇಷ್ಟು ವರ್ಷ ಆದ್ಮೇಲೆ ಕಷ್ಟ, ಬಟ್ ಅದೇ ಮಾತ್ರೆ ಕಂಟ್ರೋಲ್ ಆಗಿರೋದ್ರಿಂದ ಇಟ್ಸ್ ಎ ಗುಡ್ ಸೈನ್, ಹಂಗಂದ್ರೆ ಒಳ್ಳೆ ಚಿನ್ ಸೈನ್ ಇದು. ಅವ್ರು ಮಾತ್ರೆ ತಗೊಳ್ತಾ ಇರ್ಬೇಕು, ಮಾತ್ರೆ ಬಿಡಬಾರ್ದು, ಡಿಸಿಪ್ಲಿನ್ಡ್ ಆಗಿದ್ರೆ ಮುಂಚೆ ಯೂಶಲಿ ಏನು ತೊಂದರೆ ಆಗಲ್ಲ.
7: ಅದೇ ಮಂತ್ಲಿ ಮಂತ್ಲಿ 3 ಮಂತ್ ಒಂದ್ಸಲ ಟ್ಯಾಬ್ಲೆಟ್ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ ಸರ್, ಆದ್ರೂ ಇಎಫ್ ಏನಾದ್ರೂ ಆತರ ಕಡಿಮೆ ಆಗ್ತಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ?
3: ಅದೇ ಹೇಳಿದ್ನಲ್ಲಮ್ಮ, ಪ್ರಾಬ್ಲಮ್ ಇದೆ, ಅದನ್ನ ಮಾತ್ರ ಕಂಟ್ರೋಲ್ ಆಗಿದೆ.
1: ಅವ್ರು ಆರಾಮಾಗಿದಾರ?
7: ಇಂಪಾರ್ಟೆಂಟ್,
1: ಎಲ್ಲ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಇಎಫ್ 50% ಆದ್ರೂ ಈಗ ಏನ್ ಕೆಲಸ ಮಾಡ್ತಿದ್ದಾರೆ ಆ ಕೆಲಸ ಈಗಾಗಲೇ 35% ಇಟ್ಕೊಂಡೇ ಮಾಡ್ತಾ ಇದಾರೆ. ಸೊ ಈ ಇಎಫ್ ಅಂತ ವ್ಯಾಲ್ಯೂ ನಂಬರ್ನ ನೋಡಿ ನಾವು ಟ್ರೀಟ್ ಮಾಡೋದಲ್ಲ, ಪೇಷಂಟ್ನ ಟ್ರೀಟ್ ಮಾಡಬೇಕು. ಸೊ ಅವರು ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ, 10 ವರ್ಷ ಆಗಿದೆ. ಸೊ ಹಾರ್ಟ್ಗೆ ಅದು ಅಭ್ಯಾಸ ಆಗಿರುತ್ತೆ. ಸೊ ಅದು 50% ಪಂಪಿಂಗ್ ಕೆಪಾಸಿಟಿಲಿ ಏನು ಕೆಲಸ ಮಾಡ್ಬೋದು ಅವರು ರೆಗ್ಯುಲರ್ ಆಗಿ ಮಾತ್ರ ತಗೊಳ್ತಾ ಇರೋದ್ರಿಂದ 35%ಅಲ್ಲೂ ಅದಷ್ಟು ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದರಿಂದ ಹೆದರ್ಕೊಳ್ಳೋದು ಬೇಡ, ಬಟ್ ಮಾತ್ರ ಬಿಡಬಾರ್ದು, ಕಂಟಿನ್ಯೂ ತಗೊಳ್ಳಿ ಅಷ್ಟೇ.
3: ಆಮೇಲೆ ಏನೇ ಸಣ್ಣ ಸಿಂಪ್ಟಮ್ಸ್ ಸ್ವಲ್ಪ ಬಂದ್ರೆ ನಮ್ಮ ಆದಷ್ಟು ಬೇಗ ತಗೊಂಡೋಗಿ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಅವ್ರು ನೋಡ್ಬಿಟ್ಟು ಮುಂದಕ್ಕೆ ಜಾಸ್ತಿ ಆಗದಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ.
7: ಸಂಧ್ಯ ಮೇಡಮ್, ಅದೇ ನಾವು ಅವ್ರಿಗೆ ಅದೇ ತರನ ಕೇಳಿದ್ವಿ, ಇಎಫ್ ಯಾಕೆ ಈ ತರ ಬರುತ್ತೆ ಅಂದಕ್ಕೆ ಅವರು ನೀವು ಕರ್ಕ ಅಂದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬರುವಾಗ್ಲೇ ನಿಮ್ಗೆ ಸ್ವಲ್ಪ ಲೇಟ್ ಆಗಿತ್ತು ಬರುವಾಗ, ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ನಿಧಾನವಾಗಿ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು.
3: ಕರೆಕ್ಟ್ ಆಗಿ ಹೇಳಿದ್ರಮ್ಮ.
0: ಸಿಂಧು ಮೇಡಮ್, ಎಷ್ಟು ವರ್ಷ? ಎಷ್ಟು ವರ್ಷ ಅವ್ರಿಗೆ
7: ಸರ್? ಅವ್ರಿಗೆ 62.
0: ಓಕೆ ಓಕೆ.
1: ಕೆಲವರಿಗೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ಕೂಡಲೇ ಪಂಪಿಂಗ್ ವೀಕ್ ಇರುತ್ತೆ, ಆದ್ರೆ ಕೆಲವರಿಗೆ ಎಷ್ಟೊಂದು ಜನಕ್ಕೆ ವಿತಿನ್ 1-3 ಮಂತ್ಸ್ ಅಲ್ಲಿ ಪಂಪಿಂಗ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಅನ್ನೋದೇ 55-60% ನಾರ್ಮಲ್. ಸೊ ಕೆಲವರು ನಮ್ಗೆ ತುಂಬಾ ಜನ ಇದು ಪ್ರಶ್ನೆ ಕೇಳ್ತಾರೆ, 40ನಲ್ಲೇ ಉಳ್ಕೊಳ್ಳುತ್ತೆ. ಯಾಕಂದ್ರೆ ನಾವು ಮಾಡೋ ಮುಂಚೆನೆ ಅವ್ರಿಗೆ ಮಾಂಸಕಂಡ ಹಾರ್ಟಿನ ಮಾಂಸಕಂಡ ಇಷ್ಟು ಡ್ಯಾಮೇಜ್ ಆಯ್ತು, ಅದನ್ನ ನಾವು ಫುಲ್ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾವು ಮಾಡಿದ್ರಿಂದ ಅವ್ರ ಜೀವ ಉಳಿತು, ಮಿಕ್ಕಿದ್ದು ಮಾಂಸಕಂಡ ಉಳ್ಕೊಳ್ತು. ಸೊ ಆಲ್ರೆಡಿ ಡ್ಯಾಮೇಜ್ ಆಗಿದ್ ನಾವು ಮಾಡೋ ಮುಂಚೆ ಎಷ್ಟು ಡ್ಯಾಮೇಜ್ ಆಯ್ತು ಅದನ್ನ ನಾವು ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಚೇತರಿಕೆ ಆಗ್ಲಿಲ್ಲ ಅಂತ. ಸೊ ಹಾಗಂತ ಅವ್ರಿಗೆ ಮಾತ್ರ ಸ್ವಲ್ಪ 2-3 ಹೆಚ್ಚಿರುತ್ತೆ. ಯಾರಿಗೆ ನಾರ್ಮಲ್ ಆಗ್ಬಿಡುತ್ತೆ ಇಎಫ್ ಅವ್ರಿಗೆ 1-2 ಮಾತ್ರ ಬಂದ್ಬಿಡ್ತಾರೆ. ಈ ತರ ಕಮ್ಮಿ ಇದ್ದವ್ರಿಗೆ ಪಂಪಿಂಗ್ 1-3-4 ಮಾತ್ರ ಇರುತ್ತೆ. ಸೊ ಬಟ್ ನಾರ್ಮಲ್ ಪಂಪಿಂಗ್ ಇರೋರು ಇವರು ಸೇಮ್ ಅಷ್ಟೇ ಕೆಲಸನೂ ಮಾಡಬಹುದು, ಬಟ್ ಮಾತ್ರ ರೆಗ್ಯುಲರ್ ಆಗಿ ತಗೋಬೇಕು. ಅದು ಏನು ಅದನ್ನ ನಮ್ಮ ಕೈಲಿ ಇರಲ್ಲ, ಕೆಲವ್ರದ್ದು ಒಬ್ಬೊಬ್ರು ಮನುಷ್ಯರಿಗೆ ಒಬ್ಬೊಬ್ರಿಗೆ ಅವ್ರ ರೀತಿ ಎಷ್ಟು ಬೇಗ ಅವ್ರು ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಅದು ಅವ್ರವ್ರದ್ದು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ.
0: ಸಿಂಧು ಮೇಡಮ್ ಏನಿಲ್ಲ, ಒಳ್ಳೇದು
7: ಕರೆಕ್ಟ್
1: ಆಗಿ ಮಾಡಿದ್ದಾರೆ.
0: ವೆರಿ ಗುಡ್ ವೆರಿ ಗುಡ್. ಆದ್ರೆ ಒಂದು ಏನಂದ್ರೆ ಅದು ಯಾವುದೇ ಡಾಕ್ಟರ್ಗೆ ತೋರಿಸಿ, ಆದರೆ ಅದು ನಿರಂತರವಾಗಿ ತೋರಿಸಿ, ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನು ಅನುಸರಿಸಿ ಅಲ್ವಾ. ಅದು ನಂಬಿಡ್ಬೇಕಷ್ಟೇ ಒಂದ್ಸಲ, ಅವ್ರು ಏನು ಹೇಳ್ತಾರೆ ಅದನ್ನು ನಂಬಿಕೊಂಡು ಅದನ್ನು ಅನುಸರಿಸಿಬಿಟ್ರೆ ಬಹುಶಃ ಈ ಸಮಸ್ಯೆಗಳನ್ನು ಖಂಡಿತ ಕಾಲಕಾಲಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋಅಪ್ಗೆ ಹೋಗ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಸರ್, ಹಿಂದೆ ಮಾತನಾಡ್ತಾ ಹೇಳ್ತಾ ಇದ್ವಿ, ಅರ್ಷ ಸರ್ ಶ್ರೀನಿಧಿ ಸರ್ ಮಾತನಾಡ್ತಾ ಇದ್ರು. ಅರ್ಷ ಸರ್, ಈ ಸಾಮಾನ್ಯವಾಗಿ ಈ ಟಾವಿ ಚಿಕಿತ್ಸೆಯಲ್ಲಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ರೆ ಇನ್ನೇನೆಲ್ಲ ಕಾಂಪ್ಲಿಕೇಶನ್ಸ್ ನಾವು ನೋಡ್ಬೋದು?
3: ಕಾಂಪ್ಲಿಕೇಶನ್ಸ್ ಶ್ರೀನಿಧಿ ಅವರು ಹೇಳಿದ್ರು, ಇಟ್ಸ್ ಎ ಪಾರ್ಟ್ ಆಫ್ ದ ಪ್ರೊಸೀಜರ್. ಇದು ಹೈ ರಿಸ್ಕ್ ಪ್ರೊಸೀಜರ್ ಆಗಿರೋದ್ರಿಂದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿರೋದ್ರಿಂದ, ವಿ ಹ್ಯಾವ್ ಟ್ರೈ ಟು ಮಿನಿಮೈಸ್ ಇಟ್. ಅದೇ 0% ಮಾಡೋಕ್ಕಾಗಲ್ಲ. ಒಂದು ನಾನು ಹೇಳ್ದಂಗೆ ಕಾಲಿನ ರಕ್ತನಾಳದ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ನಾರ್ಮಲ್ ಆಗಿ ಏನಾಗುತ್ತೆ, ಕಾಲಿನ ರಕ್ತನಾಳದ ದೇಹ ಸ್ಥಿತಿ ಮೇಲೆ ಹೋಗುತ್ತೆ. ಸ್ವಲ್ಪ ಒಳ್ಳೆ ವೆಲ್ ಬಿಲ್ಟ್ ಚೆನ್ನಾಗಿ ಸದೃಢವಾಗಿದ್ದವರು ಹೆಲ್ದಿ ಆಗಿದ್ದವ್ರಿಗೆ ಒಂದು 8 mm ಇರುತ್ತೆ, ಕೆಲವು 6 mm ಇರುತ್ತೆ. ಸಿ, 6 mm ಟ್ಯೂಬಲ್ಲಿ 8 mm ಟ್ಯೂಬ್ ಹಾಕಿದಾಗ ರಕ್ತನಾಳದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಅದು ಅದೇನಾದರೂ ಬೈ ಬ್ಯಾಡ್ ಲಕ್ ಹರ್ಕೊಂಡ್ಬಿಟ್ರೆ ರಕ್ತಸ್ರಾವ ಆಗಿಬಿಡುತ್ತೆ. ಆಮೇಲೆ ನಾವು ಏನು ಹೇಳಿದ್ನಲ್ಲ, ಕ್ಯಾಲ್ಶಿಯಮು ಡೆಪಾಸಿಟ್ ಆಗಿರುತ್ತೆ ಅಂತ. ಆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರೋದ್ರ ಮೇಲೆ ನಾವು ಅದನ್ನ ಬಲೂನಲ್ಲಿ ಕ್ರಶ್ ಮಾಡಿಬಿಟ್ಟು ಒಂದು ವ್ಯಾಲ್ ಕೂರಿಸ್ತೀವಿ. ಆ ಬೈ ಬ್ಯಾಡ್ ಲಕ್ ಆಗ ಏನು ಕ್ರಶ್ ಮಾಡ್ತೀವಿ, ಕ್ಯಾಲ್ಶಿಯಮ್ ಬ್ರೈನ್ ಕಡೆ ಹೋಗ್ತು ಅಂದರೆ ಸ್ಟ್ರೋಕ್ ಆಗುತ್ತೆ. ಅನ್ಲೈಕ್ಲಿ ಸಿನಾರಿಯೋ, ಒಂದು 100 ಜನಕ್ಕೆ ಮಾಡಿದಾಗ 4 ಜನಕ್ಕೆ ಹಂಗೆ ಆಗ್ಬೋದು. ಅಥವಾ ಆ ಕ್ಯಾಲ್ಶಿಯಮ್ ಪಕ್ಕಕ್ಕೆ ಜರುಗ್ಬಿಟ್ಟು ರಕ್ತನಾಳಕ್ಕೆ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ ಹಾರ್ಟ್ ರಕ್ತನಾಳನ, ಮೇಜರ್ ರಕ್ತನಾಳನ, ಕರೋನರಿ ಆರ್ಟ್ರೀಸ್ ಅಂತೀವಿ. ಆವಾಗ ಆನ್ ಟೇಬಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಅದೇ ಬೈ ಅದೇ ಅಥವಾ ಕಿಡ್ನಿ ಫೇಲ್ ಆಗ್ಬೋದು.
0: ಓಕೆ,
3: ಸೊ ಅದೆಲ್ಲ ಆಗೋಕ್ಕೆ ನಾವು ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಹೇಳ್ತಾರೆ ಶ್ರೀನಿಧಿ ಏನೇನು ಟೆಸ್ಟ್ ಮಾಡಿರ್ತೀವಿ ಅಂತ. ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆಲ್ಲ ರೆಡಿ ಆಗಿದ್ರು ಕೆಲವು ಸತಿ ಆ ಟೈಮಲ್ಲಿ ನಮ್ಮ ಅದು ನಮ್ಮ ಹತೋಟಿಗೆ ಬರಲ್ಲ.
0: ಅಂದ್ರೆ ಒಂದಷ್ಟು ರಿಸ್ಪೆಕ್ಟ್, ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ರಿಸ್ಪೆಕ್ಟ್ ಇದ್ದೇ ಇರುತ್ತೆ. ಸೊ ಅದು ನಮಗ್ ಗೊತ್ತಿರಬೇಕು ಅಂತ, ಇಲ್ಲಾಂದ್ರೆ ಅದನ್ನ ಮೊದ್ಲೇ ಮಂದಟ್ ಮಾಡಿರ್ಬೇಕಾಗತ್ತೆ ಅಂತ, ರಿಸ್ಕ್ ಇರುತ್ತೆ ಅನ್ನೋದು ನಮಗ್ ಗೊತ್ತಿರಬೇಕಾಗತ್ತೆ ಅಂತ.
3: ಪೇಸ್ ಮೇಕರ್ ಅಳವಡಿಕೆನು ಆಗಬಹುದು, ಕ್ಯಾಲ್ಸಿಯಂ ಜರುಗ್ಬಿಟ್ಟು ಹಾರ್ಟ್ ಅಲ್ಲಿ ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ. ಈಗ ಹೇಗೆ ಒಂದು ಎಲೆಕ್ಟ್ರಿಸಿಟಿ ಮೈಕ್ರೋ ಎಲೆಕ್ಟ್ರಿಕ್ ಕರೆಂಟ್ಸ್ ದೇಹದಲ್ಲೆಲ್ಲ ಹರಿತದೆ, ಹಾಗೆ ಹಾರ್ಟ್ ಅಲ್ಲೂ ಹರಿಯೋ ಒಂದು ಒಂದು ಎಲೆಕ್ಟ್ರಿಸಿಟಿ ಪಾತ್ವೇಸ್ ಇರುತ್ತೆ, ಅದಕ್ಕೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಕ್ಯಾಲ್ಸಿಯಂ ಅದು ಬ್ಲಾಕ್ ಆಗುತ್ತೆ, ಅವಾಗ ಪೇಸ್ ಮೇಕರ್ ಹಾಕ್ತೀವಿ ಆ ತರ. ಸೊ ಸ್ವಲ್ಪ ಕಾಂಪ್ಲಿಕೇಶನ್ ಗೆ ಟ್ರೀಟ್ಮೆಂಟ್ ಇಸ್ ಆಲ್ಸೋ ದೇರ್ ವೆರಿ ಈಸಿ, ಇನ್ ಕೆಲವುದಕ್ಕೆ ಸ್ವಲ್ಪ ನಮ್ಮ ಹತೋಟಿಗೆ ಬರೋದು ಕಷ್ಟ.
0: ಎಸ್ ಸರ್, ಎಸ್ ಸರ್. ಹಾಗಾಗಿ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಅಡ್ಡ ಪರಿಣಾಮಗಳಿದೆ ಅನ್ನೋದನ್ನ ತಿಳಿಸಿರ್ತೀರಿ ಶ್ರೀನಿಧಿ ಸರ್. ಸಾಮಾನ್ಯವಾಗಿ ಈ ಚಿಕಿತ್ಸೆ ಅಳವಡಿಸೋಕೆ ಮುಂಚೆನೆ ಟಾವಿನ ಏನ್ ಮುಂದೆ ಅವರು ರೆಡಿ ಇರಬೇಕಾಗತ್ತೆ ಅಥವಾ ಈ ರೋಗಿಗಳು ಹೇಗೆ ಪ್ರಿಪೇರ್ ಆಗಬೇಕಾಗುತ್ತೆ?
1: ಸೊ ನಾವು ಲಕ್ಷಣಗಳೆಲ್ಲ ಹೇಳಿದ್ವಿ. ಸೊ ಆ ಲಕ್ಷಣಗಳೆಲ್ಲ ಇದ್ದಾಗ ಅವ್ರು ಬಂದಿರ್ತಾರೆ, ನಾವು ಪ್ರಿಲಿಮಿನರಿ ಫಸ್ಟ್ ಒಂದು ಎಕೋ ಮಾಡ್ತೀವಿ. ಎಕೋದಲ್ಲಿ ಆ ವಾಲ್ವ್ ಕವಟ ಟೈಟ್ ಆಗಿರುವಂಥದ್ದು ನಮ್ಗೆ ಗೊತ್ತಾಗತ್ತೆ, ಅಥವಾ ಟೈಟ್ ಅಥವಾ ಸಿವಿಯರ್ ಲೀಕ್ ಆಗ್ತಿರೋ.

0: ಅಥವಾ ಆಲ್ರೆಡಿ ಅವ್ರಿಗೆ ಆಪರೇಷನ್, ಒಬ್ರು ನಮ್ಮ ಪೇಷಂಟ್ ಹೇಳಿದ್ರು ಆಪರೇಷನ್ ಆಗೋಗಿದೆ ಮೊದಲೊಂದ್ಸಲ, 70 ವರ್ಷ ಒಳಗಿದ್ದಾಗಲೇ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಈಗ 10-15 ವರ್ಷ ಆಗಿದೆ, ಈಗ ವಾಲ್ವ್ ಡಿಜೆನರೇಟ್ ಆಗಿದೆ. ಸೊ ಅದನ್ನು ನಮ್ಗೆ ಟೈಟ್ ಆಗಿ ಗೊತ್ತಾಗತ್ತಾಗ, ಸೊ ಅವಾಗ ನಾವು ಅದನ್ನ ಎಷ್ಟು ಪ್ರಮಾಣ ಇದೆ ಅಂತ ನಾವು ಅದನ್ನ ಎಕೋದಲ್ಲಿ ನೋಡ್ತೀವಿ. ಸೊ ಎಕೋ ನೋಡಿದ್ಮೇಲೆ ಅವ್ರಿಗೆ ಪೇಷಂಟ್ ಈ ತರ ಈ ವಾಲ್ವ್ ಡ್ಯಾಮೇಜ್ ಆಗಿದೆ. ಸೊ ಅವಾಗ ನಾವು ನಮ್ಮ ಕಾರ್ಡಿಯಾಲಜಿಸ್ಟ್ ಟೀಮ್ ಒಂದು, ಆಮೇಲೆ ಸರ್ಜನ್ ಸಿಟಿವ ಸರ್ಜನ್, ಈಗ ಆಪರೇಷನ್ ಇವ್ರಿಗೆ ಮಾಡಬಹುದಾ ಇಲ್ವಾ, ಅವ್ರಿಗೆ ಅನಸ್ತೀಶಿಯಾ ತಡ್ಕೊಳ್ತಾರ ಇಲ್ವಂತ ಕಾರ್ಡಿಯಕ್ ಅನಸ್ಥೆಟಿಸ್ಟ್, ಇದೆಲ್ಲ ಒಂದು ಹಾರ್ಟ್ ಟೀಮ್ ತರ ಕೂತ್ಕೊಂಡು ಪೇಷಂಟ್ ಅಟೆಂಡರ್ಸ್ ನ ಎಸ್ಪೆಷಲಿ ಅಟೆಂಡರ್ಸ್ಗೂ ಒಂದು ತಿಳುವಳಿಕೆ ಹೇಳಿ ಇವ್ರದ ಆಪರೇಷನ್ ತಡ್ಕೊಳಕ್ ಆಗಲ್ಲ ಆ ತರ ಆದ್ರೆ ನಮ್ಗೆ ಈ ತರ ಒಂದು ಆಪ್ಷನ್ ಇದೆ, ಇದನ್ನ ಮಾಡುವಾಗ ಈ ತರ ಎಲ್ಲ ಈ ತರ 2-3% ರಿಸ್ಕ್ ಇದೆ ಬಟ್ ಮಾಡ್ಕೊಡ್ಬಹುದು ಈ ತರ ಹೇಳ್ತೀವಿ. ಆಮೇಲೆ ಅದ್ ಮಾಡೋ ಮುಂಚೆ ಒಂದು ಸಿಟಿ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಆ ಸಿಟಿ ಪ್ರೋಟೋಕಾಲ್ ಮಾಡೋದಕ್ಕೆ ಅವ್ರ ಕ್ರಿಯಾಟಿನ್ ವ್ಯಾಲ್ಯೂ ನಾರ್ಮಲ್ ಇರಬೇಕು. ಆ ಸಿಟಿ ಮಾಡಿದಾಗ ಅದೇನ್ ಮಾಡುತ್ತೆ, ಇನ್ ಡಿಟೇಲ್ ಒಬ್ಬೊಬ್ಬ ಮನುಷ್ಯ ಅವ್ನ ಕವಟ ಎಷ್ಟು ಸೈಜ್ ಪ್ರಿಸಿಷನ್ ಕರೆಕ್ಟ್ ಆಗಿ 22.5 mm ಅಷ್ಟೇ ಬೇಕು ಅಂದ್ರೆ ಅಷ್ಟೇ ನಮಗೆ ಆ ತರನೇ ಕಂಪ್ನಿ ಸೈಜಸ್ ಇರುತ್ತೆ, ಬೇರೆ ಬೇರೆ ಕಂಪ್ನಿ ವ್ಯಾಲ್ಯೂಸ್ ಆ ರೀತಿ. ಸೊ ಸಿಟಿ ಮಾಡಿದಾಗ ಒಂದು ಅವ್ರ ಕವಟ ಯಾವ ತರ ಇದೆ, ಅಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಅವ್ರ ಕಾಲ್ ರಕ್ತ ಕಾಳು ಎಷ್ಟು ಸೈಜ್ 6.5-7 ಎಲ್ಲ ಕರೆಕ್ಟ್ ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಸಿಟಿ ಕೊಡುತ್ತೆ. ಆ ಸಿಟಿನ 3D ಅನಾಲಿಸಿಸ್ ತರ ಮಾಡಿ, ಸೊ ಈ ಪೇಷಂಟ್ಗೆ ಯಾವ ತರ ಕೃತಕ ಸೆಟ್ ಆಗತ್ತೆ ಅಂತ ನಾವು ಒಂದು ಮಾರ್ಕೆಟ್ ಅಲ್ಲಿ 4-5 variety ಇರುತ್ತೆ, ಅದ್ರಲ್ಲಿ ಯಾವ್ದು ಇವ್ರಿಗೆ ಸೆಟ್ ಆಗತ್ತೆ, ಅದ್ರಲ್ಲಿ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಈ ಇದನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಮಿನಿಮಲ್ ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಡಿಸೈಡ್ ಮಾಡಿ ಅದನ್ನ ಈ ತರ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಪೇಷಂಟ್ಗೂ ತಿಳಿಸಿ ಆಮೇಲೆ ನಾವು ಒಂದು ಡಿಸಿಷನ್ ತಗೊಳ್ತೀವಿ.
1: ಎಸ್ ಸರ್, ಎಸ್ ಸರ್, ಎಸ್.
2: ಇನ್ನು ನಾವು ಹಾರ್ಟ್ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ, ಶ್ರೀಂದ್ ಹೇಳಿದಂಗೆ ಎಲ್ಲ ಇನ್ಕ್ಲೂಡಿಂಗ್ ಅನಸ್ತೀಶಾದವರು ನಾವು, ನಮ್ದು ಒಂದು ಟೀಮ್ ಇರುತ್ತೆ ಪ್ಲಸ್ ಕಾರ್ಡಿಯಾಕ್ ಸರ್ಜನ್ ಟೀಮ್ ಇರುತ್ತೆ, ಅಸೆಸ್ ಮಾಡ್ತೀವಿ ಎಲ್ಲ ಒಪ್ಕೊಂಡ್ಮೇಲೆ ಪೇಷಂಟ್ ಅಡ್ಮಿಟ್ ಆದ್ಮೇಲೆ ಪ್ರೀವಿಯಸ್ ಡೇ ನಾನು ಹಿಂದೆ ಡಿಸೈನ್ ಮಾಡ್ತೀವಿ, ಮತ್ತೆ ರಿಲೇಟಿವ್ಸ್ ಹತ್ರ ಎಲ್ಲ ಒಂದು ಡಿಸ್ಕಷನ್ ಆಗುತ್ತೆ ನಮಗೆ. ಅವ್ರಿಗೆಲ್ಲ ಹೇಳ್ತೀವಿ ನೋಡಿ ನಮ್ಮ ಕನ್ಕ್ಲೂಷನ್ ಏನಿದೆ, ರಿಸ್ಕ್ ಸ್ಕೋರ್ ಅಂತ ಇರುತ್ತೆ, ರಿಸ್ಕ್ ಮಾಡಿಬಿಟ್ಟು ಈ ಪೇಷಂಟ್ಗೆ ಇದು ಈ ಪ್ರೊಸೀಜರ್ ಮಾಡಿದ್ರೆ ಇಷ್ಟು ರಿಸ್ಕ್ ಇದೆ, ನಮ್ಮ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತೀವಿ, 5%, 10%, 15% ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂಚೆ. ಯಾಕೆಂತಂದ್ರೆ ಕೆಲವು ಸತಿ ಒಂದೊಂದ್ಸತಿ ರಿಲೇಟಿವ್ಸ್ ಬಂದಿರ್ತಾರೆ, ಬಂದಿರಲ್ಲ ಮುಂಚೆ, ಸೊ ಯಾರ್ಯಾರು ಅವ್ರಿಗೆ ಪರ್ಸನ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಎಲ್ಲರಿಗೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮಾಡಾದ್ಮೇಲೆ ಇವಾಗ ಟೀಮ್ ಮೆಂಬರ್ಸ್ ಏನಿರ್ತೀವಿ, ನಾವು ಇವಾಗ ಒಂದು ನಮ್ಮ ಜೊತೆ ಅಡ್ಮಿಟ್ ಆಗಿ ನಾನು ಇರ್ತೀನಿ, ಶ್ರೀನಿ ಇರ್ತೀವಿ, ಮತ್ತೆ ಹೋಗಿ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ, ಹೆಂಗಿದ್ದಾರೆ ಏನು, ನಿಮ್ಗೆ ಈ ತರ ಮಾಡ್ತೀವಿ, ಸ್ವಲ್ಪ ನೋವಾದ್ರೆ ಹೆದರ್ಕೊಂಬೇಡಿ, ನಾವೇ ಇರ್ತೀವಿ ಅಲ್ಲಿ. ಸೊ ಅವ್ರಿಗೆ ಪೇಷಂಟ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇವಾಗ ಇವರೇ ಡಾಕ್ಟರ್ ಇರ್ತಾರಪ್ಪ, ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ನಾವು ಅಲ್ದಲ್ಲೇ ಅನಸ್ತೀಶಿಯಾ ಡಾಕ್ಟರ್ನು ಹೋಗಿ ಒಂದ್ಸತಿ ಮಾತಾಡ್ತಾರೆ, ನಿಮ್ ನೆನ್ನೆ ಎಲ್ಲ ಏನ್ ಕಾಫಿ ಕುಡಿದ್ರ, ಚೆನ್ನಾಗಿತ್ತ, ನಿಮ್ಗೆ ಏನಿಷ್ಟ. ಸೊ ಅದಾದ್ಮೇಲೆ ನಾವು ನಿಮ್ಗೆ ಆಯ್ತು, ನಾ ನೆಕ್ಸ್ಟ್ ನಾಳೆಯಿಂದನೇ ಹಂಗೆ ಮಾಡ್ಬೋದು ಅಂತ, ಮತ್ತೆ ನೀವು ಜೀವನಶೈಲಿ ನಾರ್ಮಲ್ ಆಗುತ್ತೆ ಅಂತ. ಅದಲ್ದಲ್ಲೇ ಸ್ಟಾಫ್ ನರ್ಸ್ ಇರ್ತಾರೆ, ಸೀನಿಯರ್ ಸ್ಟಾಫ್ ನರ್ಸ್ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರೆ, ನಿಮ್ ಮುಂಚೆ ಏನಾದ್ರು ಇಂಜೆಕ್ಷನ್ ತಗೊಂಡಿದ್ರ, ಹೆಂಗ್ ನಿಮ್ಮ ಅನುಭವ ಏನಿತ್ತು ಇಂಜೆಕ್ಷನ್, ಏನಾದ್ರು ಆಪರೇಷನ್ ಮಾಡ್ಕೊಂಡಿದ್ರ. ಆಮೇಲೆ ಸೀನಿಯರ್ ಟೆಕ್ನಿಷಿಯನ್ಸ್ ಹೋಗಿ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲ ಪ್ರತಿಯೊಬ್ರು ಹೋಗಿ ನೋಡಿದಾಗ ಅವ್ರವ್ರದೇ ಒಂದೊಂದು ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಇರುತ್ತೆ. ಸೊ ಪೇಷಂಟ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಅವರು ಬೆಳಗ್ಗೆ 9 ಗಂಟೆಗೆ ಫಸ್ಟ್ ಆಪರೇಷನ್ ಥಿಯೇಟರ್ಗೆ ಹೋದಾಗ ಅಥವಾ ಕ್ಯಾತ್ಲ್ಯಾಬ್ ಬಂತೀವಿ ನಾವು, ಅಲ್ಲೆಲ್ಲ ಫೆಮಿಲಿಯರ್ ಫೇಸಸ್, ಫ್ರೆಂಡ್ಲಿ, ನೋಡಿದ ತಕ್ಷಣ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಅವ್ರಿಗೆ ಹೆಂಗೆ ಅಂತಂದ್ರೆ, ಅವರು ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಲ್ಲ, ಅವರು ಪೇಷಂಟ್ ಹೆಂಗ ಅನ್ಸ್ಬೇಕು ಅಂದ್ರೆ, ಓ ನಾಳೆ ನಾನು ನಾರ್ಮಲ್ ಆಗಿರ್ತೀನಿ, ಹೀ ಲುಕ್ ಫಾರ್ವರ್ಡ್ ಟು ಬಿಕಮ್ ಎ ಬೆಟರ್ ಪರ್ಸನ್ ನೆಕ್ಸ್ಟ್ ಡೇ. ಆ ಒಂದು ಧೈರ್ಯ
1: ಪಾಸಿಟಿವ್ ವೈಬ್ಸ್ ಆಗುತ್ತೆ.
2: ಸೊ ಪೇಷಂಟ್ಗಾಗ್ಲಿ ರಿಲೇಟಿವ್ಸ್ ಆಗ್ಲಿ ಒಂದು ನಾವು ಒಂದು ಒಂದ್ ಮೊಮೆಂಟ್ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ದಂಗೆ ನಾವೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಿ.
1: ಸರ್, ಇದು ಬಹಳ ಬಹಳ ಮುಖ್ಯ ಸರ್. ಬಹುಶಃ ಈ ಮೂಲಕ ಎಲ್ಲರಿಗೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಒಂದು ಪೇಷಂಟ್ ಆಗಿ ಬಂದವ್ರಿಗೆ ರೋಗಿಗೆ ಬಹುಮುಖ್ಯವಾಗಿ ನಿರೀಕ್ಷೆ ಮಾಡೋದು ಅಥವಾ ಪ್ರಭಾವ ಬೀರೋದು ಇದೆ ಸರ್. ನಾವು ಹಿಂಗೆ ಕಮ್ಯುನಿಕೇಷನ್ ಮಾಡ್ತೀವಿ, ಅವ್ರ ಜೊತೆ ಮಾತನಾಡ್ತೀವಿ, ಧೈರ್ಯ ಹೇಳ್ತೀವಿ ಅಥವಾ ಸರಿಯಾಗಿ ಮಾರ್ಗದರ್ಶನ ನೀಡ್ತೀವಿ, ಇದು ಬಹಳ ಮುಖ್ಯ. ಯಾಕಂದ್ರೆ ನಾನು ಸಾಕಷ್ಟು ಕ್ಲೈಂಟ್ಸ್ಗಳು, ಸಾಕಷ್ಟು ಪೇಷಂಟ್ಸ್ಗಳು ನೋಡುವಾಗ, ಕೆಲವು ಆಸ್ಪತ್ರೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾರು ನನಗೆ ನೋಡ್ತಾನೆ ಇಲ್ಲ ಅಥವಾ ಯಾರು ನನಗೆ ಮಾತಾಡಿಸ್ತಾನೆ ಇಲ್ಲ, ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಈ ಕಂಪ್ಲೇಂಟ್ಸ್ ಇದ್ದಾಗ ನೀವು ಎಷ್ಟೇ ಒಳ್ಳೆ ಚಿಕಿತ್ಸೆ ಕೊಟ್ಟರು ಅದು ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆ ನಾರ್ಮಲ್ ಚಿಕಿತ್ಸೆ ಕೊಟ್ಟರು ಇಂಪ್ರೂವ್ ಆಗಿಬಿಡ್ತಾರೆ ಅವರು. ಸೊ ಬಹುಶಃ ಇದು ಬಹಳ, ಅದರಲ್ಲೂ ಎಸ್ಪೆಷಲಿ ಹೆಲ್ತ್ ಸೆಕ್ಟರಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋ ವಿಷಯ ಇದು ಸರ್. ತಾವು ಅದನ್ನು ಅಳವಡಿಸ್ಕೊಂಡಿದ್ದೀರಿ, ಇದು ಬಹಳ ಸಂತೋಷ ಸರ್. ಸೊ ಬಹುಶಃ ಇದನ್ನೇ ಮುಂದುವರಿಸಿ ಹಾಗೆ ಬೇರೆಯವರು ಕೂಡ ತಮ್ಮನ್ನ ಈ ಮಾಡೆಲ್ ಆಗಿತ್ತ ಒಳ್ಳೆ ಅಂತ ನಾನು ಕೂಡ ಭಾವಿಸ್ತೀನಿ.
0: ಇದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟಿಕ್ಸ್ನೋಸಿಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು 70 ವರ್ಷದ ಮೇಲವರಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿದೀವಿ, ಅವ್ರು 69 ಇದಾರೆ ಅನ್ಕೊಳ್ಳಿ, ಬಟ್ ಅವ್ರಿಗೆ ನನಗೆ ಇದು ಮಾಡ್ಬೇಕಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ, ನನ್ಗೆ ಇದೇ ಮಾಡಿ ನಂಗೆ ಓಪನ್ ಬೇಡ ಅಂತ. ಸೊ ಆಗ ಈ ಮನುಷ್ಯ ಚೆನ್ನಾಗಿದ್ದಾರೆ, ಸರ್ಜರಿ ಮಾಡುವಾಗ ಇದು ಮಾಡಿದ್ರೆ ಫಸ್ಟ್ ಸರ್ಜರಿ ಮಾಡಿಸ್ಕೊಳ್ಳಿ, ಟಿಶ್ಯೂ ವ್ಯಾಲ್ವ್ ಹಾಕಿಸ್ಕೊಳ್ಳಿ, ಸೊ ಇದನ್ನ ಅದು 10 ವರ್ಷ ಬರುತ್ತೆ, ಆಗ 79ನೇ ವಯಸ್ಸಲ್ಲಿ ನಾವು ಇದನ್ನ ಮಾಡ್ತೀವಿ. ಆ ತರ ಪೇಷಂಟ್ ನಾವು ಇದನ್ನ ಬೇಡ, ಟಾವಿ ಬೇಡ, ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಕಳಿಸಿರೋದು ಉಂಟು. ಅವ್ರಿಗೆ ಅದು 10 ವರ್ಷ ಆದ್ಮೇಲೆ ನಾವು ಬೇಕಾದ್ರೆ ಟಾವಿ ಮಾಡಬಹುದು. ಸೊ ಅವ್ರು ಇನ್ನೊಂದು 10 ವರ್ಷ ಬದುಕ್ತಾರೆ. ಸೊ ಲೈಫ್ ಟೈಮ್ ಅವ್ರಿಗೆ 20 ವರ್ಷ ಅವ್ರಿಗೆ ಒಂದು ಲೈಫ್ ಇದಾದಂಗ ಎಕ್ಸ್ಟೆಂಡ್ ಇಂಪ್ರೂವ್ ಆದಂಗ ಆಗುತ್ತೆ ಅಂತ. ಸೊ ಅದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟೆಕ್ಸ್ನೋಸಿಸ್ ಅಂತ.
1: ಆಪ್ತ ಸಮಾಲೋಚನೆ ಮೂಲಕ ಇದನ್ನೆಲ್ಲ ನೀವು ಅವ್ರಿಗೆ ಕನ್ವೇ ಮಾಡ್ತೀರಿ, ಅರ್ಥೈಸ್ತೀರಿ ಅರ್ಥೈಸ್ತೀರಿ ಅಂತ. ಎಸ್ ಸರ್, ಹರ್ಷ ಸರ್, ಯಾವ್ದಾದ್ರು ಒಂದು ಸಕ್ಸಸ್ ಸ್ಟೋರಿ ಇದೆಯಾ ನಿಮ್ಮಲ್ಲಿ?
2: ಇದೆ, ತುಂಬ ಇದೆ. ಈ ಪ್ರತಿಯೊಂದು ಸಕ್ಸಸ್ ಸ್ಟೋರಿನಲ್ಲೂ ಒಂದು ಟೀಮ್ ಎಫರ್ಟ್ ಇರುತ್ತೆ. ನಾನೇ ಮಾಡಿದ್ದನ್ನೆಲ್ಲ ಫುಲ್ ಟೀಮ್ ಎಫರ್ಟ್, ಅದರೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್, ಇವಾಗ ನಮ್ಮ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ದಿನೇಶ್ ಸರ್, ಆಮೇಲೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡ್ ಡಾಕ್ಟರ್ ಸದಾನಂದ್ ಇದ್ದಾರೆ, ಅವರ ಒಂದು ಪ್ರೋತ್ಸಾಹ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದಿಸ್ ಒಂದು ಲಾಟ್ ಆಫ್ ಕಾಸ್ಟ್ಸ್ ಇನ್ವಾಲ್ವ್, ಇನ್ನೊಂದು ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಟು ಬಿ ಪ್ರೊಕ್ಯೂರ್ಡ್. ಅದನ್ನೆಲ್ಲ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ತರಿಸಿ ಪೇಷಂಟ್ಗೆ ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಮ್ಮ ಡೈರೆಕ್ಟರು ಮೆಡಿಕಲ್ ಸೂಪರಿಂಟ್ ಅವ್ರದ್ದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಡೈರೆಕ್ಟರ್ ಡಾಕ್ಟರ್ ದಿನೇಶ್ ಅವರು, ಮುಂಚೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ರು, ಅವ್ರ ಸಪೋರ್ಟ್ ಎಲ್ಲ ತುಂಬ ಇತ್ತು ನಮಗೆ, ಈಗಲೂ ಇದೆ. ಈ ಒಂದು ಸಪೋರ್ಟಿಂದ ನಾವು ಈ ಥರ ಒಂದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೇರ್ ಜಯದೇವ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನನಗೆ ಒಬ್ಬರು ಪೇಷಂಟು 92 ಇಯರ್ಸ್, ಅವರ ಮಗ ಪಾಪ ಆಟೋ ಡ್ರೈವರ್ ಬಂದಿದ್ರು, ಹೆಸರು ಹೇಳಲ್ಲ ಅವ್ರಿಗೆ. ಹಿಂಗೆ ಅವರು ರಿಟೈರ್ಡ್ ಟೀಚರ್ ಪಾಪ, ಅವ್ರು ಹೆಂಗೋ ಮಾಡಿ ಹಣ ಎಲ್ಲ ಹೊಂದಿಸ್ಕೊಂಡು ಕಡಿಮೆಗೂ ಮಾಡಿದ್ವಿ. ಇವಾಗ 2 ಇಯರ್ಸ್ ಆಗಿದೆ ಮಾಡಿ, ಅವರು ಟ್ಯಾವಿ ಮಾಡಿ ಅವ್ರ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ, ಮನೆ ಪಕ್ಕಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸಾಯಂಕಾಲ ಟೈಮ್ ಪಾಸ್ ಮಾಡ್ತಾರೆ. ಅದಲ್ಲದೆ ಅವರು ಸ್ವಲ್ಪ ಅವ್ರ ವೈಫ್ಗೂ ಅವ್ರ ಮನೆಯವ್ರಿಗೂ ಸ್ವಲ್ಪ ತೊಂದರೆ ಆಗಿತ್ತು, ಆವಾಗ ವಾರ್ಡಲ್ಲಿ ಅವರೇ ಪಾಪ ಅವ್ರ ವೈಫ್ ಜೊತೆ ಇದ್ಕೊಂಡು ನೋಡ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಈ ತರ
1: 92 ಇಯರ್ಸ್
2: ಸರ್ ಅವರು.
1: ಸೊ ಇದೊಂದು ರೀತಿಯ ಸಕ್ಸಸ್ ಸ್ಟೋರಿ ಸರ್, ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರಿ. ಶ್ರೀಧರ್ ಶ್ರೀನಿಧಿ ಸರ್ ಏನು ಹೇಳ್ತಾ ಇದ್ರಿ?
0: ಅಲ್ಲ ಅದೇ ನಮ್ದು, ಅದೇ ಹಲವಾರು ನಾನು ಸರ್ ಸೇರಿಕೊಂಡು ಅವರೊಂದು 20-25 ಕೇಸ್ ಆಗಿದೆ. ಸೊ ಅದ್ರಲ್ಲಿ ಎಲ್ಲರೂ ಸಕ್ಸಸ್ ಆಗಿದೆ. ಒಂದು ಕೇಸ್ ಅಷ್ಟೇ ನಮ್ದು ಅಂದ್ರೆ ಫೇಲ್ಯೂರ್ ಅಂತ ಹೇಳಕ್ ಬೇಜಾರಾಗತ್ತೆ, ನಮ್ಗೆ ತುಂಬಾ ಬೇಕಾದವ್ರು ಕೂಡ ಅವರು. ಸೊ ಅದು ಮಾತ್ರ ಬಿಟ್ರೆ ಇನ್ನೆಲ್ಲಾನು ಸಕ್ಸಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ವೆಲ್ಲ ಅಳವಡಿಸಿದ್ವಿ ತರ ತುಂಬಾ ತೀವ್ರತೆ ತುಂಬಾ ಏಜ್ ಆಗಿತ್ತು, ಆ ಕ್ಯಾಲ್ಸಿಯಂ ಇದರಿಂದ ಅದು ಬಿರುಕು ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು. ಸೊ ಅದನ್ನ ಅವ್ರನ್ನ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಅದ್ ಬಿಟ್ರೆ ಇನ್ ಮಿಕ್ಕಿದ್ದ ಎಲ್ಲಾ ಕೇಸು ಚೆನ್ನಾಗಿ ಆಗಿದೆ. ಸೊ ಅದರಲ್ಲಿ ಒಂದು ಪೇಪರ್ ಎಲ್ಲ ಬಂದಿತ್ತು, ಒಂದು ಯೂನಿಕಾರ್ನ್ ಟೆಕ್ನಿಕ್ ಅಂತ, ಫಸ್ಟ್ ಟೈಮ್ ಕರ್ನಾಟಕದಲ್ಲೇ 4ನೇ ಕೇಸ್ ತರ. ಅದು ತುಂಬಾ ಕಷ್ಟ ಕೇಸ್ ಇತ್ತು ಅವ್ರದ್ದು. ಅದರಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ, ಪೇಸ್ ಮೇಕರ್ ಅಳವಡಿಸ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು. ದೇವರಿಂದ ಅದು ಯಾವುದು ಆಗದೆ ಅದು ಆ ಟೆಕ್ನಿಕ್ ತರ ಮಾಡಿ ಅದು ಚೆನ್ನಾಗಾಯ್ತು. ಸೊ ಆ ರೀತಿ ಇನ್ನೊಂದು ವ್ಯಾಲ್ವಿನ್, ಅದೇ ಮೊದಲೇ ಒಂದ್ಸಲ ವ್ಯಾಲ್ವ್ ಆಗಿ ಇನ್ನೊಂದು ವ್ಯಾಲ್ವ್ ಅದ್ರ ಮೇಲೆ ಅವರು ಪಾಂಡವಪುರ ಒಬ್ರು ಪೇಷಂಟ್, ಅವರು ಚೆನ್ನಾಗಿದ್ದಾರೆ, ಎಲ್ಲ ಫಾಲೋಅಪ್ ಬರ್ತಾ ಇದಾರೆ. ಅವರು ಮಾಡೋದಕ್ಕೂ ಮುಂಚೆ 1 ವರ್ಷ ಹೇಗಿದ್ರು, ಮಾಡಿದ್ಮೇಲೆ ಅದು ಔಟ್ಕಮ್ ಒಂಥರ ಆಕ್ಟಿವ್ ಆಗ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ದಾರೆ. ಮೊದಲು ಅವ್ರ ಜೊತೆಗೆ ಅವರು ಮನೆಯವರೆಲ್ಲ ಇರ್ಬೇಕಾಗಿ ಬಂತು, ಎಲ್ಲ ಇರ್ತಿತ್ತು, ಎಲ್ಲ ಆಕ್ಟಿವಿಟಿ ಕಮ್ಮಿ ಮಾಡಿಬಿಟ್ಟಿದ್ರು, ಹೊಲಕ್ಕೆ ಹೋಗೋದೆಲ್ಲ ಕಮ್ಮಿ ಮಾಡಿ ಈಗ ಮತ್ತೆ ಹೋಗ್ತಾ ಇದಾರೆ. ಸೊ ಅಂದ್ರೆ ಅಟ್ ಲೀಸ್ಟ್ ಅವ್ರು ಆ ಏಜ್ ಅಲ್ಲಿ 80-76 ಆದ್ರ ಏಜ್ ಅಲ್ಲಿ ಆಕ್ಟಿವ್ ಇದಾರೆ. ಒಂದು ಸೊ ಸಕ್ಸಸ್, ಹಲವಾರು ಸಕ್ಸಸ್ ಸ್ಟೋರಿ ಇದೆ. ಒಂದು ಮಾತ್ರ ನಮ್ ಒಂದು ಮಾತ್ರ ನಮ್ಗೆ ಆದ್ರೂ ಅದ್ ಮಾಡಿ ಒಂದ್ ತಿಂಗಳು ನಮ್ಗೆ ಮಾಡೋದಕ್ಕೆ ಬೇಜ್ ಅಂದ್ರೆ ಒಂದು ಅಷ್ಟೊಂದೆಲ್ಲ ಎಫರ್ಟ್ ಹಾಕಿರ್ತೀವಿ, ನಮ್ಗೆ ಎಲ್ಲಾನು ಸಕ್ಸಸ್ ಆಗ್ಬೇಕಂತಾನೆ ಆಸೆ ಇರುತ್ತೆ. ಬಟ್ ಒಂದ್ ಕೇಸ್ ಮಾತ್ರ ನಮ್ಗೆ ಅದು ಸಕ್ಸಸ್ ಆಗಿಲ್ಲ, ಮಿಕ್ಕಿದ 23 ಕೇಸು ಎಲ್ಲ ಚೆನ್ನಾಗಿ ಆಗಿದೆ.
1: ಈಗ ಟಾವಿ ಬಂದ ಮೇಲೆ ಅರೌಂಡ್ ಮೋರ್ ದನ್ 20 ಕೇಸಸ್ ಹೇಗೆ ಎಷ್ಟು ಮಾಡಿದ್ರು?
0: ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅರೌಂಡ್ 45-50
2: ಆಗಿದೆ.
0: ನಮ್ಮ ಟೀಮ್, ನಾನು ಸರ್ ಟೀಮ್ ಒಂದು 23, ಮಿಕ್ಕಿದ್ದು ನಮ್ಮ ಬೇರೆ ಮಾಡ್ತಾರೆ. ಸೊ ಸರ್ ಹೇಳ್ದಂಗೆ ಇದಕ್ಕೆ ತುಂಬಾ ಇದು ಎಲ್ಲ ಅವೈಲಬಲ್ ಒಂದೇ ಕಡೆ ಇರಲ್ಲ, ಈ ಇನ್ಸ್ಟ್ರೂಮೆಂಟ್ಸ್, ಆ ಒಂದು ಶೀತ್ ಅಂತ ದೊಡ್ಡ ಶೀತ್, 8mm ಶೀತ್ ಅವೆಲ್ಲ ಒಂದೇ ಕಡೆ. ಅದು ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ ದಿನೇಶ್ ಸರ್ ಮತ್ತೆ ಡಾಕ್ಟರ್ ಸದಾನಂದ್ ಸರ್ MS, ಅವರೆಲ್ಲ ಅವ್ರಿಗೆ ಮೊದಲೇ ಪರ್ಮಿಷನ್ ತಗೊಂಡು ಅವರು ಇಬ್ರು ತುಂಬಾ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ. ಈ ತರ ಹೈ ರಿಸ್ಕ್ ಕೇಸ್ ಮಾಡೋದಕ್ಕೂ ಅವ್ರು ಸಪೋರ್ಟ್ ಇರಬೇಕು ಅವ್ರದ್ದು. ಆದ್ರಿಂದನೂ ಅದು ನಮ್ಗೆ ಇದೆಲ್ಲ ಮಾಡೋಕ್ಕೂ ನಮ್ಗೆ ಧೈರ್ಯ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ. ಮೊದ್ಲಿನ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಅದನ್ನೇ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಈ ತರ ಎಸ್ಪೆಷಲಿ ಮೈಸೂರು ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಅದು ಮುಂದುವರೆದಿದೆ ಚೆನ್ನಾಗಿ.
1: ಸರ್ ಹರ್ಷ ಸರ್, ಸಾಮಾನ್ಯವಾಗಿ ಜಯದೇವ ಅಂದ ತಕ್ಷಣ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲರೂ ಏನೇ ತೊಂದರೆ ಆದರೂ ವಿಶೇಷವಾಗಿ ಮಿಡಲ್ ಕ್ಲಾಸ್ ಅಥವಾ ಈವನ್ ಹೈ ಕ್ಲಾಸ್ ಅವರು ಕೂಡ ಜಯದೇವ ಅಂದ ತಕ್ಷಣ ತಕ್ಷಣಕ್ಕೆ ಅಲ್ಲಿಗೆ ಅವರು ಓಡ್ ಬರ್ತಾರೆ. ಬಟ್ ಒಂದು ಥಿಂಗ್ ಏನಂದರೆ ಜಯ ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ನೋ ಒಂದು ಮನೋಭಾವ ಇರುತ್ತೆ. ಇಲ್ಲಿ ಕಾಸ್ಟ್ ಬಗ್ಗೆ ನೋಡುವಾಗ ಕೆಲವು ಕಾಸ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ ಅಂತಾರೆ. ಸೊ ಈ ಕಾಸ್ಟಿಂಗ್ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ?
2: ಇವಾಗ ನಮ್ಮದು ಈ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ, ಇವಾಗ ವಿ ಹ್ಯಾವ್ ಎ ವಿಷನ್ ಫಾರ್ ದ ಫ್ಯೂಚರ್. ಏನಕ್ಕೆಂದ್ರೆ ಪಾಪ್ಯುಲೇಷನ್ ಏಜ್ ಆಗ್ತಾ ಇದೆ, ಈ ತರ ಕಾಯಿಲೆಗಳು ಮೇಲಿಂದ ಮೇಲೆ ನೋಡ್ತಾ ಇದ್ದೀವಿ. ಸೊ ಜಯದೇವ ಒಂದು ಲಾರ್ಜೆಸ್ಟ್ ಕಾರ್ಡಿಯಾಕ್ ಕೇರ್ ಸೆಂಟರ್ಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಆಟೋಮ್ಯಾಟಿಕಲಿ ನಮಗೆ ಬರುವಂಥ ಪೇಷಂಟ್ಸ್ ಜಾಸ್ತಿ ಬಂದೇ ಬರ್ತಾರೆ. ಸೊ ಯಾರಿಗೂ ನಾವು ನಿಮಗೆ ಹಣ ಇಲ್ಲ ಮಾಡಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾವು ವಾಪಸ್ ಕಳಿಸೋದು ಮಾಡಲ್ಲ. ಏನಾದರೂ ಮಾಡಿ, ಇವಾಗ ಒಂದು ಪೇಷಂಟ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಕಡೆಯಿಂದ ಆಗಲಿ ಫಂಡ್ಸ್ ಕಡೆಯಿಂದ ಮಾಡಿ ಅರೇಂಜ್ ಮಾಡೇ ಮಾಡಬೇಕು ಅಂತ ಒಂದು ಫಸ್ಟ್ ಥಾಟ್. ಸೊ ದಿಸ್ ಟ್ರೀಟ್ಮೆಂಟ್ ಶುಡ್ ರೀಚ್ ದ ಪೂರೆಸ್ಟ್ ಆಫ್ ದ ಪೂರ್, ರಿಚೆಸ್ಟ್ ಆಫ್ ದ ರಿಚ್, ಎಲ್ಲ ಆಲ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ, ಸಮಾಜ ಎಲ್ಲ ಲೆವೆಲ್ವರೆಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮದೊಂದು ವಿಷನ್ ಇದೆ. ಇನ್ನೊಂದು ಈ ವ್ಯಾಲ್ ಸರ್ಜರೀಸ್ ಇದೆಯಲ್ಲ, ಅದು ನಾವು ಮಾಡಿದ್ರೆ ಒಳ್ಳೇದ ಒಂದೇ ಅಲ್ಲ, ಇನ್ನು ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ಶೋರ್ ದಟ್ ಡಿಸ್ ಟ್ರೀಟ್ಮೆಂಟ್, ಕ್ವಾಲಿಟಿ ಟ್ರೀಟ್ಮೆಂಟ್ ಈಸ್ ಅವೈಲಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಸೊ ವಿ ವಾಂಟ್ ಟು ಟ್ರೈನ್ ಫ್ಯೂಚರ್ ಜನರೇಷನ್ ಆಫ್ ಡಾಕ್ಟರ್ಸ್ನ ಟ್ರೈನ್ ಮಾಡಿ, ರಿಸರ್ಚ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ದಿಸ್ ಟೆಕ್ನಾಲಜಿ ಅಫೋರ್ಡಬಲ್ ಅಂಡ್ ಅಕ್ಸೆಸಬಲ್ ಟು ಎವ್ರಿ ಒನ್, ಟೆಕ್ನಾಲಜಿ ಟು ದ ಡೋರ್ ಸ್ಟೆಪ್ ಅಂದಂಗೆ. ಅದೊಂದು ವಿಷನ್ ಇದೆ ನಮಗೆ. ಐ ಆಮ್ ಶೂರ್ ವಿತ್ ನಮ್ಮ ಡೈರೆಕ್ಟರ್ ಆಗಲಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಲಿ, ಅವ್ರ ಸಪೋರ್ಟು, ನಮ್ಮ ಟೀಮ್ ಎಫರ್ಟಿಂದ. ಯಾಕೆಂದರೆ ಟೆಕ್ನಾಲಜಿ ಆಕ್ಸೆಸ್ ಟು ಟೆಕ್ನಾಲಜಿ ನಮ್ಮ ಇಂಡಿಯನ್ಸಿಗೆ ಕಡಿಮೆ ನಮ್ಮ ಇಂಡಿಯಾದಲ್ಲಿ, ಬಟ್ ಅವರ್ ಸ್ಕಿಲ್ಸ್ ಆರ್ ಅಹೆಡ್ ಆಫ್ ಅದರ್ಸ್. ಸೊ ಈ ಒಂದು ಇದ್ರೆ ನಾವು ಮುಂದಕ್ಕೆ ಎಲ್ಲರಿಗೂ ಈ ಒಂದು ಟ್ರೀಟ್ಮೆಂಟು ಅಫೋರ್ಡಬಲ್ ಆಗಿ ರೀಚಬಲ್ ಆಗಿ ಮಾಡಬೇಕು ಅಂತ ನಮ್ದೊಂದು ವಿಷನ್ ಇದೆ. ಅಂಡ್ ಟ್ರೈನ್ ಅಪ್ ದ ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್.
1: ಎಸ್ ಸರ್, ಎಸ್ ಸರ್. ಶ್ರೀಜಿ ಸರ್, ಸಾಮಾನ್ಯವಾಗಿ ಈ ಕಾರ್ಡ್ಸ್ ಇರುತ್ತೆ, ಇನ್ಸೂರೆನ್ಸ್ ಸ್ಕೀಮ್ಸು, ಗೌರ್ಮೆಂಟ್ ಕಾರ್ಡ್ಸ್ಗಳು, ಸ್ಕೀಮ್ಸ್ಗಳು ಯಾವೆಲ್ಲ ಅಪ್ಲೈ ಆಗುತ್ತೆ ಈ ಜಯದೇವದಲ್ಲಿ ಸಾಮಾನ್ಯ?
0: ಸರ್, ನಮ್ಮ ಜಯದೇವಲ್ಲಿ ಎಲ್ಲ ಸ್ಕೀಮ್ಸು ಅಪ್ಲೈ ಆಗುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ ಇದು. ಬಟ್ ಅದೇ, ಸೊ ನಾವು ಜೀವ ಉಳಿಸುವಂತ ಟ್ರೀಟ್ಮೆಂಟ್ ಆಗಿ ಆಂಜಿಯೋಪ್ಲಾಸ್ಟಿ, ಹಾರ್ಟ್ ಅಟ್ಯಾಕ್ ಬಂದಿರ್ತಾರೆ, ಅದೆಲ್ಲಾನು ಅದರಲ್ಲಿ ಬರುತ್ತೆ. ಕೆಲವೊಂದು ಇನ್ನು ಗೌರ್ಮೆಂಟ್ಗೆ ಎಲ್ಲ ಮನವಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಎಮ್ ಎಸ್ ಅವರು ಮತ್ತೆ ಡೈರೆಕ್ಟರ್ ಸರ್. ಕೆಲವೊಂದು ಅದೇನಾಗುತ್ತೆ, ಹೈಯರ್ ಎಂಡ್ ಪ್ರೊಸೀಜರ್ ಅಂತ ಕರಿತೀವಿ, ಪೇಸ್ ಮೇಕರ್ ಪೇಷಂಟ್ಗೆ ಒಳ್ಳೇದು ಮಾಡುತ್ತೆ, ಅದನ್ನ ಹಾಕೊಡ್ತೀವಿ ಫ್ರೀ ಆಗಿ. ಯಶಸ್ವಿನಿ ಆಗಲಿ, ಬಿ ಪಿ ಎಲ್ ಆಗಲಿ, ಸಿ ಜಿ ಎಚ್ ಎಸ್ ಆಗಲಿ, ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಗಲಿ, ಇವೆಲ್ಲ ಸ್ಕೀಮ್ ಇದೆ. ಕಾರ್ಡ್ ಇನ್ಶೂರೆನ್ಸ್ ಇದ್ರೆ ಆಬ್ವಿಯಸ್ಲಿ ಆ ಇನ್ಶೂರೆನ್ಸ್ ತಕ್ಕಂತ ಎಲ್ಲ ಟ್ರೀಟ್ಮೆಂಟು ಸೌಲಭ್ಯ ಇದೆ. ಬಟ್ ಈಗ ಪೇಸ್ ಮೇಕರಲ್ಲಿ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಬಂದಿದೆ, ಹೈಯರ್ ಎಂಡ್ ಅದು, ಅದು ಈ ಸ್ಕೀಮಲ್ಲಿ ಬರಲ್ಲ. ಸೊ ಅವರು ಅದೇ ಬೇಕು ಅಂತ ಪೇಷಂಟ್ ಕೇಳಿದಾಗ ಅವಾಗ ಚಾರ್ಜಸ್ ಆಗುತ್ತೆ. ಸೊ ಅದು ಆ ಥರ. ಬಟ್ ಪೇಷಂಟ್ಗೆ ಆರಾಮಾಗಿರೋಕ್ಕೆ ಏನು ಮಾಡಿಕೊಡ್ಬೇಕು ಅದೆಲ್ಲ ಸ್ಕೀಮಲ್ಲಿ ಆಲ್ರೆಡಿ ಅಳವಡಿಕೆ ಆಗಿದೆ, ಅದನ್ನ ನಾವು ಕೂಡ ಮಾಡ್ತಾ ಇದೀವಿ. ಕೆಲವೊಂದು ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಎಲ್ಲ ತಕ್ಷಣಕ್ಕೆ ಸ್ಕೀಮಿಗೆ ಬರಲ್ಲ ಅದು. ಸೊ ಅದನ್ನ ಅವರು ಸ್ವಲ್ಪ ಚಾರ್ಜಸ್ ಕೊಡಬೇಕಾಗತ್ತೆ.
1: ಅಂದ್ರೆ ಈವನ್ ಬಿ ಪಿ ಎಲ್, ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ, ಇವುಗಳೆಲ್ಲವೂ ಅದರ ಅಂಡರಲ್ಲಿ ಏನೇನು ಸ್ಕೀಮ್ ಇದೆ, ಲಭ್ಯತೆ ಇದೆ, ಅದು ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ. ಅದರಿಂದ ಆಚೆ ಇರೋಕೆ ಚಾರ್ಜಸ್ ಆಗುತ್ತೆ. ಅದರಲ್ಲೂ ಚಾರ್ಜಸ್ ಕೆಲವು ಅಫೋರ್ಡಬಲ್ ಇಲ್ಲ ಅಂದಾಗ ಹರ್ಷ ಸರ್ ಹೇಳಿದಂಗೆ ಅದನ್ನ ಎಲ್ಲಾದ್ರೂ ತರ್ಲಿಕ್ಕೆ ಸಾಧ್ಯನಾ ಅಥವಾ ನೆಗೋಸಿಯೇಟ್ ಮಾಡಕ್ ಸಾಧ್ಯನಾ
2: ಮಾಡ್ಲಿಕ್ಕೆ
1: ಮಾಡ್ಕೊಳ್ತೀರಿ. ಸೊ ಕೂತು ಮಾತಾಡ್ತೀರಿ, ಆ ಕೇಸ್ ಟು ಕೇಸ್ ಕೂತು ಮಾತನಾಡಿ ಅವ್ರಿಗೆ ಏನು ಅಫೋರ್ಡಬಿಲಿಟಿ ಇದೆ, ಅವ್ರಿಗೆ ಏನು ಸಾಧ್ಯತೆಗಳಿದೆ.
0: ಎಮ್ ಎಸ್ ಹಾಗೂ ಡೈರೆಕ್ಟರ್ ಪರ್ಮಿಷನ್ ತಗೊಂಡು.
1: ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ಶ್ರೀನಿಧಿ ಸರ್ ಏನು ಹೇಳಕ್ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ?
0: ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹರ್ಷ ಸರ್ಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಈ ಟ್ಯಾವಿ ಅಂತ ತಕ್ಷಣ ಒಂದು ಫ್ಯಾನ್ಸಿ ಟರ್ಮ್ ಥರ, ಓ ಟ್ಯಾವಿ ಎಲ್ಲರಿಗೂ, ಓ ಬನ್ನಿ ಎಲ್ಲರೂ ಮಾಡಿಸ್ಕೊಳ್ಳೋಣ ಅಂತಲೂ ಆ ಥರನೂ ಅಲ್ಲ. ಸೊ ಎಲ್ಲ ಬಂದು ಎಲ್ಲನೂ ಇದನ್ನು ನಾನೊಬ್ಬನೇ ಎಲ್ಲನೂ ಮಾಡ್ತಾಯಿದ್ದೀನಿ ಅಂತಲೂ ಅಲ್ಲ. ಸೊ ಒಂದು ಟೀಮ್ ಇದು, ಎಫರ್ಟ್ ಇದು. ಹಾಗೆ ಪೇಷಂಟು ಪೇಷಂಟ್ ಒಬ್ಬರೇನೋ ಅಲ್ಲ, ಪೇಷಂಟ್ ಅಟೆಂಡರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈ ಪರ್ಟಿಕ್ಯುಲರ್ ಟ್ಯಾವಿ ಅಂತ ಹೇಳಿದಾಗ ಇವೆಲ್ಲ ನಾವು ಹೇಳಿ ಇಷ್ಟು ಏನು ಇಷ್ಟೊತ್ತು ಮಾತಾಡಿದ್ವಿ, ಆ ಒಂದು ಟೀಮ್ ಅಪ್ರೋಚ್, ಅವರು ನಮ್ಮ ಟೀಮೇ, ಪೇಷಂಟ್ ಅಂಡ್ ಪೇಷಂಟ್ ಅಟೆಂಡರ್ಸ್ ಆಲ್ಸೋ ಬಿಲಾಂಗ್ಸ್ ಟು ದ ಟೀಮ್. ಸೊ ಇದು ಒಂದು ಇಷ್ಟು ಎಲ್ಲರದ್ದು ನಿರ್ಧಾರ ಮಾಡಿ ಮಾಡಿದಾಗ ಇದಕ್ಕೆ ಫೈನಲಿ ಇದು ಏನು ಸರ್ ಇದ್ರದ್ದು ಅಂತ ಅಂದಾಗ, ಒಂದು 82ನೇ ವಯಸ್ಸು ಒಬ್ರು ಮಾಡಿದಾಗ ಅವ್ರದ್ದು ಆಯಸ್ಸು 83 ಇರ್ಬೋದು ಅಷ್ಟೇ, ಬಟ್ ಆ ಒಂದು ವರ್ಷ ಅವ್ರು ಚೆನ್ನಾಗಿ ಅವ್ರು ಯಾರ್ದು ಯಾರ್ದು ಅವಲಂಬಿತ ಇಲ್ಲದೆ ಚೆನ್ನಾಗಿದ್ರು ಅಂತ ಅಷ್ಟೆ. ಸೊ ಕೆಲವ್ರಿಗೆ 10 ವರ್ಷ ಚೆನ್ನಾಗಿರ್ತಾರೆ, ಕೆಲವ್ರು 5 ವರ್ಷ ಚೆನ್ನಾಗಿರ್ತಾರೆ, ಎಷ್ಟೇ ದಿನ ಚೆನ್ನಾಗಿರ್ಲಿ ನೆಕ್ಸ್ಟ್ ಮಾಡಿದ್ಮೇಲೆ ಸೊ ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ಬೋದು, ಅದನ್ನ ನಾವು ನೋಡಿದೀವಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ಒಬ್ಬೊಬ್ರು ಇಷ್ಟು ಖರ್ಚು ಮಾಡಿದ್ವಿ ಬಟ್ ಒಂದೇ ವರ್ಷ ಬದುಕಿದ್ರು ಅಂತಾನು, ಬಟ್ ಆ ಒಂದು ವರ್ಷ ಅವ್ರು ಯಾರಿಗೂ ಡಿಪೆಂಡೆಂಟ್ ಇಲ್ಲದೆ ಚೆನ್ನಾಗಿದ್ರು ಅಂತ. ಸೊ ಅದೊಂದು ಅದನ್ನ ಹೇಳಬೇಕಾಗತ್ತೆ. ಸೊ ಇಷ್ಟೊಂದೆಲ್ಲ ಹೇಳಾಗ ಹೋಪ್ಸ್ ಜಾಸ್ತಿ ಆಗತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಡೆಫಿನೆಟ್ಲಿ 110% ನಾವು ಟೀಮ್ ಆಗಿ ಅವ್ರನ್ನೂ ಟೀಮ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಬಟ್ ಚೆನ್ನಾಗಿರೋರ್ನ ನಾವು ಆಲ್ರೆಡಿ ನೋಡ್ತಾ ಇದೀವಿ ಎಲ್ಲ ಫಾಲೋಅಪ್. ಒಬ್ರು ಪೇಷಂಟ್ ನಾವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಒಬ್ರು, ಒಬ್ರು ಇದು ಮಾಡೋರು ಅದು ಕಳ್ಸಿದ್ದೆ ಅವ್ರಿಗೆ ಒಂದು ಇದನ್ನ ಇನ್ವಿಟೇಷನ್ ಮಾಡ್ತೀವಿ ಅಂತ. ಸೊ ಆ ರೀತಿ ಸೊ ಖುಷಿಯಾಗಿರೋರು
1: ಇದ್ದಾರೆ
0: ಇದಾರೆ ತುಂಬಾ ಚೆನ್ನಾಗಿ. ಸೊ ಹೇಳ್ದಂಗೆ ನಮ್ಗೆ ಒಂದು ಬೇಜಾರಾಗಿರೋದು ಒಂದೇ ಒಂದು ಇದ್ರ ಕೇಸಲ್ಲಿ, ಬಟ್ ಅದು ಇನ್ನೂ ಆ ದುಃಖ ನಮ್ಗೆ ಇನ್ನೂ ಅಳ್ಸಕ್ಕಾಗಿಲ್ಲ. ಆತರ
1: ಖಂಡಿತ ಏನೋ ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀರಿ, ಪ್ರಯತ್ನಗಳೆಲ್ಲ ಆಗಿರ್ತೀನಿ, ನಮ್ಮ ಕೈ ಮೀರಿ ಆದಾಗ ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರ್. ಆದ್ರೂ 99% ಸಕ್ಸಸ್ ರೇಟ್ ಇದೆಯಲ್ಲ, ಅದೇ ಬಹಳ
0: ಸಂತೋಷವಾಗಬೇಕಷ್ಟೇ.
1: ಎಸ್ ಸರ್, ಎಸ್ ಸರ್, ಅರ್ಷ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ
2: ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ನೆವರ್ ಮಿಸ್ ಎ ಬೀಟ್. ಅಂದ್ರೆ ಒಂದು ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ ಒಂದು. ಇನ್ನೊಂದು, ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾಗ, ಮನಿ ಇಸ್ ನಾಟ್ ದ ಇಶ್ಯೂ, ಹಣ ಬರುತ್ತೆ ಹೋಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ ಇದ್ದಾಗ ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಒಂದು. ಇನ್ನೊಂದು, ಲುಕ್ ಫಾರ್ ಎ ಹೆಲ್ತಿ ಲೈಫ್, ಲುಕ್ ಫಾರ್ ಎ ಪೇನ್ ಫ್ರೀ ಲೈಫ್. ಇವಾಗ ಒಬ್ಬ ವಯಸ್ಕರು 2 ವರ್ಷ ಇದ್ರು ಬದುಕಿದ್ರು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕು ಹೊರತು ಬೆಡ್ ರಿಡನ್ ಆಗಿರಬಾರ್ದು. ವಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ಎ ಬೆಟರ್ ಲೈಫ್, ಅಡಾಪ್ಟ್ ದ ಟ್ರೀಟ್ಮೆಂಟ್, ನ್ಯೂ ಟೆಕ್ನಾಲಜಿ, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ನೆವರ್ ನೆಗ್ಲೆಕ್ಟ್ ಸಿಂಪ್ಟಮ್ಸ್.
1: ಎಸ್ ಸರ್, ಎಸ್.
2: ಸೊ ವಿ ಶುಡ್ ಹ್ಯಾವ್ ಹೋಪ್ ಫಾರ್ ಎ ಹೆಲ್ತಿ ಸೊಸೈಟಿ ಒಂದು. ಇನ್ನೊಂದು, ಯಂಗ್ಸ್ಟರ್ಸ್ಗೆ ಏನು ಹೇಳೋದಂದರೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಆ್ಯಂಡ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ವಿತಿನ್. ವಿ ಶುಡ್ ಸ್ಟಾರ್ಟ್ ಟು ಲುಕ್ ಅಟ್ ಎ ಹೆಲ್ತಿ ಕಂಟ್ರಿ ಆ್ಯಂಡ್ ಎ ಹೆಲ್ದಿ ನೇಷನ್. ವಿ ಶುಡ್ ಬಿ ಎ ಪಾರ್ಟ್ ಆಫ್ ಎ ಹೆಲ್ದಿ ನೇಷನ್. ವಿ ಶುಡ್ ಸ್ಟಾರ್ಟ್ ನೇಷನ್ ಬಿಲ್ಡಿಂಗ್. ಬರೀ ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬಾರ್ದು.
1: ಎಸ್, ಖಂಡಿತ. ನಮ್ಮ ವೈಯಕ್ತಿಕ ಆರೋಗ್ಯ ನೋಡ್ಕೊಳ್ಳೋದ್ರ ಮೂಲಕ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಸಮುದಾಯ ಚೆನ್ನಾಗಿದ್ದಾರೆ, ನೇಷನ್ ಚೆನ್ನಾಗಿರುತ್ತೆ. ಸರ್, ಒಂದಕ್ಕೊಂದು ನಾನು ಒಬ್ಬ ಚೆನ್ನಾಗಿರ್ತೀನಿ ಅಂತ ಒಂದು ಪ್ರಯತ್ನ ಮಾಡಿದ್ರೆ ಬಹುಶಃ ಅದು ರಾಷ್ಟ್ರ ಚೆನ್ನಾಗಿದ್ದ ಲೆಕ್ಕದಲ್ಲಿ ಆಗುತ್ತೆ. ಪ್ರತಿಯೊಬ್ಬನು ನಾನು ಚೆನ್ನಾಗಿದ್ದೀನಿ ಅಂತ ಮಾಡುತ್ತೆ. ಸೊ ರಾಷ್ಟ್ರನೇ ಚೆನ್ನಾಗಿರುತ್ತೆ. ಸೊ ಒಂದು ಆರೋಗ್ಯಯುತವಾದ ರಾಷ್ಟ್ರವನ್ನು ನೋಡಲಿಕ್ಕೆ ತಾವು.
0: ಎಸ್
1: ಸರ್, ಎಸ್ ಸರ್, ಭಾಳ ಸಂತೋಷ ಆಯಿತು ಸರ್. ತಾವು ಎಷ್ಟು ಬ್ಯುಸಿ ಅಂತ ನನಗಷ್ಟೇ ಅಲ್ಲ, ಎಲ್ಲ ಜನರಿಗೂ ಗೊತ್ತಿದೆ. ವಿಶೇಷವಾಗಿ ನಿಮ್ಮ ಟೀಮ್ಗಳು ಸಾಕಷ್ಟು ಬ್ಯುಸಿ ಇರ್ತೀರಿ, ಸಮಯನೇ ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲೂ ತಾವು ಬಿಡುವು ಮಾಡ್ಕೊಂಬಂದು ನಮ್ಮ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯ ಕುರಿತು ಜಾಗೃತಿ ಮೂಡಿಸಿದಿರಿ, ಹಾಗೆ ಅದಕ್ಕಿರುವಂಥ ಪೂರಕ ಚಿಕಿತ್ಸೆ ಕುರಿತು ನಾವು ತಾವು ತಿಳಿಸಿಕೊಟ್ಟಿದ್ದೀರಿ. ವಿಶೇಷವಾಗಿ ಟಾವಿಯ ವಿಶೇಷತೆ, ಅದರ ಮಹತ್ವ ಎಲ್ಲ ಸಂಪೂರ್ಣವಾಗಿ ಈ 1 ಗಂಟೆಗಳ ಕಾಲ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಸೊ ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಸ್ಟುಡಿಯೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
0: ನಮಸ್ಕಾರ
1: ಶ್ರೋತೃಗಳೇ. ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಚಿಕಿತ್ಸೆ ಆದಂತಹ ಟಾವಿ ಕುರಿತು ನಾವು ಮಾತನಾಡ್ತಾ ಇದ್ವಿ. ಖಂಡಿತವಾಗಲೂ ಇದು ಉತ್ತಮವಾದ ಚಿಕಿತ್ಸೆ, ಸದ್ಯಕ್ಕೆ ಬಂದಿರುವಂಥ ಹೊಸ ವಿನೂತನವಾದ ಚಿಕಿತ್ಸೆ. ಈ ಚಿಕಿತ್ಸೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಮತ್ತು ಚಿಕಿತ್ಸೆ ನೀಡುವಾಗ ಇರುವಂಥ ಅನುಸರಿಸಬೇಕಾದಂಥ ಪ್ರಕ್ರಿಯೆಗಳು ಮತ್ತು ಅದರ ಅಡ್ಡ ಪರಿಣಾಮಗಳು ಅಥವಾ ಇತರ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರು. ಖಂಡಿತವಾಗಲೂ ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗೆಯೇ ಉತ್ತಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
3: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.
1: ನೀವು ಕೇಳ್ತಾ ಇದ್ದೀರಾ JHS ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 2 9

0: ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂತ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಂತ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ನನಗೆ ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ. ತಾವು ಒಂದು ಮಾತನ್ನು ಹೇಳಿದರೆ ಎಲ್ಲರ ಹತ್ರವೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ

ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೂಲವು ಸತ್ತಾಗಲು ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರೂ ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ, ಕೇಳುವಾಗ, ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನು ಇತ್ತು. ಅವ್ರ ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ. ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡ್ ಬರ್ತಾ ಇದ್ಲು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ, ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ, ಈ ನುಡಿದಂಥ ಸಂಸಾರವನ್ನ ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೆ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರಿ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೂ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀವಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ? ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನು ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನು ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೆ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೆ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈಗ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನೂ ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ ಇನ್ನು, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲರೂ ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನವ್ರ ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದುವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು. ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು. ಹೆಣ್ಣೆ
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಂತ. ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದನ್ನ ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದ್ ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹಿಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು.
0: ಅಲ್ಲ, ಏನ್ ಮಾತಾಡೋರು, ಅದು
1: ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರು ಬಂದ್ರೆ, ಅತಿಥಿ ನಾವು ಇಲ್ಲದಿದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾ ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಅನುಸರಿಸ್ತಾರೆ.
1: ದುಂದುವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದುವೆಚ್ಚ ಮಾಡಬಾರದು. ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ, ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆ ತರ ಜವಾಬ್ದಾರಿನ ಕಳಿಸೋ ಅಂತ
0: ಖಂಡಿತ. ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
1: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೇನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ
0: ಈ ಸಂಸ್ಕಾರವನ್ನ ಕಲಿಸೋ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು. ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದಿಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು. ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ. ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ? ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ? ಹಾ ತಲುಪ್ತು. ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು. ಆ ಪಿಟಿಎಂ ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದ್ದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದ್ ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ ಜವಾಬ್ದಾರಿ. ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು. ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓಸ ಜವಾಬ್ದಾರಿ ನಮ್ದು ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ, ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಜೊತೆ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th ಟೆಂತ್ ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮ್ಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದ್ರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಇಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡ್ಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವ್ರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ತರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ, ನಮಗೂ ಬಹಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು, ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು,
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ. ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಲ್ಲ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
1: ಖಂಡಿತ ಖಂಡಿತ, ಹಂಗಾದ್ರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಅದು ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ.
0: ಇನ್ನು ಚಾಲೆಂಜ್ ಬರುತ್ತೆ, ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು
1: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
0: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮನಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊ, ನಾ ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಹಾಕಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟಾಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು, ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನು ಅನುಭವಿಸ್ಕೊಂಡು ಬಂದ್ವಿ, ಅದನ್ನ 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳುವವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ

ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.

ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಶುಕ್ಲಾಯ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವಿವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೇ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನು ಕೊಡಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬ ಖುಷಿಯಾದಾಗ, ಸುಖ ಆದಾಗ, ದೇವ್ರೇ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನು ನೀಡಿದೆ ಅಂತ ನಾವು ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳ್ಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನೇನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತ್ಬಿಟ್ಟ. ಆದ್ರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನು ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನು ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ, ಕಾದು ಕುಳಿತಿವೆ ಅಲ್ಲಿ ಚಿಂತೆ ಛಲ ನೂರು.

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕ ಏನಾಗ್ಲಿ ಹೊಸ್ತೇನಲ್ಲ. ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸಬಹುದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟರಿ ಯಾವುದು ಅಂದ್ರೆ ಪ್ಯಾರಿ. ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ದೊಡ್ಡ ಶುಗರ್ ಫ್ಯಾಕ್ಟರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಸೂಗರ್ ಫ್ಯಾಕ್ಟರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಸೂಗರ್ ಫ್ಯಾಕ್ಟರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ, ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಸೂಗರ್ ಫ್ಯಾಕ್ಟರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ, ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, 1851 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ಅಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೊತದೆ. ಈ ಫ್ಯಾಕ್ಟರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಸ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆಯ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1931 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೋತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು.
2: ಹೌದು,
1: ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದ್ ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ ಒಂದ್ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
2: ಇರೋದು.
1: ಜನ ಟ್ಯಾಕ್ಸ್ ಕಟ್ಟಬೇಕಾ ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂತ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಿಯಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ, ಬೆಳೆ ಬೆಳೆಯೋದಕ್ಕೆ ಬರೀ ಒಂದ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯ್ತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,000 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲಿ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 307,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬನ್ ಸಿಪ್ಪೆನೂ ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ನಬೇಕಾದ್ರೆ, ಚಪಾತಿ ತಿನ್ನಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವು ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಸೂಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಸೂಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ, ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದು ಕಡೆ 500-436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ತನಕ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,000 ಕೋಟಿ ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬು ಆಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂಥ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈಸೂಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತ ಮೈಸೂಗರ್ ಫ್ಯಾಕ್ಟ್ರಿ.
2: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಸೂಗರ್ ಬಗ್ಗೆ, ಅಂದ್ರೆ ಈ ಮೈಸೂಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
2: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆಲ್ಲರಿಗೂ, ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದು ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು, ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದಿದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು. ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಎಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪಾ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು. ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದರೂ ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು. ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು